ಆಕಾಶವಾಣಿ ಮೈಸೂರು 100.6 ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 4ನೇ ದಿನ. ಸ್ಥಳೀಯ ಪಂಚಾಂಗ ನಿಜಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಏಕಾದಶಿ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 25ನೆಯ ತಾರೀಖು ಗುರುವಾರ. ಈಗ ಸಮಯ 5:58:17. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಬಾನುಲಿ ಗೆಳತಿ ಶಭಾನ ಮಾಡುವ ಮುಂಜಾನೆಯ ನಮನಗಳು.

ಆಕಾಶವಾಣಿ ಮೈಸೂರು 100.6 ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಚಿಂತನ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಭಾವಗೀತೆಗಳು. ಸೇವಾ ವಾಹಿನಿ ಈ ಬೆಳಿಗ್ಗೆ 7:30, 7:45, 8:30 ಹಾಗೂ ಮಧ್ಯಾಹ್ನ 12:45, 2:40 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ವಾಗೇಶ್ ಅವರ ಹಾಡುಗಾರಿಕೆ.

0: 10:30 ಹಾಗೂ 3:00 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹನ್ನೊಂದು ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ. 12:05 ವನಿತಾ ವಿಹಾರ. ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹ್ಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಮಿ ಮತ್ತು ಸಂಗಡಿಗರಿಂದ ಅರ್ಜುನ ಜೋಗಿ ಹಾಡು. 4:30 ಕನ್ನಡ ಭಾರತಿ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಕಥೆಗಾರ್ತಿ ಡಾಕ್ಟರ್ ಎಂಎಸ್ ವೇದ. 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿ ಜಿ. ಪ್ರಸ್ತುತಿ ಚಿನ್ಮಯ್ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 6:30 ಜಿಲ್ಲಾ ವಾರ್ತಾಪತ್ರ. ಸಂಜೆ 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿ ಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಹೆಚ್ಡಿ ಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಂತರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಡೆಯುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ. ರಾತ್ರಿ 7:45 8:45 ನಂತರ 9:15 ಪಂದ್ಯದ ಮುಕ್ತಾಯದವರೆಗೂ ಆಲಿಸಬಹುದು. ಇನ್ನುಳಿದಂತೆ ನಿಲಯದ ಇತರೆ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕವೂ ಕೇಳಬಹುದು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಗುಡ್ ಮಾರ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸೈರಾ ಮುಜ್ತಬಾ. Prime Minister Narendra Modi chaired the 52nd meeting of Pragati, the ICT-enabled multimodal platform for proactive governance and timely implementation at Seva Tirth in New Delhi yesterday. During the meeting, Mr. Modi reviewed 4 major infrastructure projects in the road, power, industrial corridor and metro rail sectors across 4 states involving an investment of around 30,000 crore rupees. The Prime Minister stressed that delays in infrastructure projects lead to cost escalation and deprive citizens and industries of timely benefits. He directed the concerned ministries and state governments to resolve bottlenecks in a mission mode and ensure close monitoring of project implementation. Mr. Modi underlined the need for clear accountability, faster response mechanisms, and stronger coordination among

ಇನ್ನು ಮುಂದೆ ಕೇಳೋಣ ಗುರುನಾಮಾಮೃತ ಸವಿ ಮನವೇ. ಈ ಸಂಪ್ರದಾಯ ಗೀತೆಯನ್ನು ಹಾಡಿದ್ದಾರೆ ಸಾತ್ವಿಕ್ ಚಕ್ರವರ್ತಿ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ವೃಂದಗಾನದಲ್ಲಿ ಡಾಕ್ಟರ್ ಬುದ್ದಣ್ಣ ಹೆಂಗಮಿರೆ ವಿರಚಿತ ದೇಶಭಕ್ತಿ ಗೀತೆ. ಯುವಜನ ಶಕ್ತಿಯು ಮಂಥನಗೊಳ್ಳಲಿ, ನಾಳಿನ ಭಾರತ ಉಜ್ವಲವಾಗಲಿ.

ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ.

0: ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ.
1: ವಿದ್ಯಾರ್ಥಿಗಳಿಗೆ ಓದಿನ ಪ್ರಮುಖ ಮೂಲಗಳು ಅಂದರೆ ಸೋರ್ಸಸ್ ಆಫ್ ರೀಡಿಂಗ್ ಫಾರ್ ಸ್ಟೂಡೆಂಟ್ಸ್, ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಪ್ರಾಥಮಿಕ ಓದಿನ ಮೂಲ, ವಿಷಯದ ಮೂಲಭೂತ ಜ್ಞಾನ, ಪಾಠದ ಅರ್ಥ ಹಾಗೂ ಅಂಕಗಳ ದೃಷ್ಟಿಯಿಂದ ಪಠ್ಯಪುಸ್ತಕಗಳ ಓದು ಅತ್ಯಂತ ಪ್ರಮುಖವಾಗಿದೆ. ಪಠ್ಯಪುಸ್ತಕಗಳ ಹೊರತಾಗಿಯೂ ಅನೇಕ ವಿಷಯವನ್ನು ಆಳವಾಗಿ ತಿಳಿಯಲು ಪರಾಮರ್ಶನ ಗ್ರಂಥಗಳು ಅಂದರೆ ರೆಫರೆನ್ಸ್ ಸೋರ್ಸಸ್ಗಳನ್ನು ಓದುವುದರಿಂದ ಹೆಚ್ಚು ಉಪಯುಕ್ತವಾಗುತ್ತದೆ. ಕಾಲೇಜು ಅಥವಾ ಶಾಲಾ ಗ್ರಂಥಾಲಯಗಳಲ್ಲಿ ದೊರೆಯುವ ವಿವಿಧ ವಿಷಯಗಳ ಪುಸ್ತಕಗಳು, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಸಂಶೋಧನಾ ಪತ್ರಿಕೆಗಳಲ್ಲಿನ ಲೇಖನಗಳು ವಿದ್ಯಾರ್ಥಿಗಳಿಗೆ ಅಮೂಲ್ಯ ಸಂಪತ್ತು ಎನ್ನಬಹುದು. ದಿನಪತ್ರಿಕೆಗಳನ್ನು ನಿರಂತರ ಓದುವುದರಿಂದ ದೇಶ

0: ದೇಶದ ಸುದ್ದಿಗಳು, ಸಮಾಜ, ರಾಜಕೀಯ, ಆರ್ಥಿಕ, ಸಂಪಾದಕೀಯ, ಕ್ರೀಡಾ ಸುದ್ದಿಗಳ ಜೊತೆಗೆ ಪರಿಸರದ ಅರಿವು ಮೂಡುತ್ತದೆ ಮತ್ತು ಓದುಗರಲ್ಲಿನ ಸೂಕ್ತ ಪ್ರತಿಭೆಗೆ ಒಂದು ವೇದಿಕೆಯೂ ಕೂಡ ಆಗುತ್ತದೆ. ಇಂಟರ್ನೆಟ್ ಮತ್ತು ಇ ಪುಸ್ತಕಗಳು ಆಧುನಿಕ ಕಾಲದಲ್ಲಿ ಆನ್ಲೈನ್ ಲೇಖನಗಳು, ಇ ಪುಸ್ತಕಗಳು, ಶೈಕ್ಷಣಿಕ ವೆಬ್ಸೈಟ್ಗಳು ಮತ್ತು ಡಿಜಿಟಲ್ ಗ್ರಂಥಾಲಯಗಳು ಉತ್ತಮ ಓದಿನ ಮೂಲಗಳಾಗಿವೆ. ಇದರಿಂದ ಗ್ರಂಥಾಲಯದ ಭೌತಿಕ ಪುಸ್ತಕಗಳ ಪರ್ಯಾಯ ವ್ಯವಸ್ಥೆ ಮೂಲಕವೂ ಓದುಗರ ಜ್ಞಾನ ದಾಹವನ್ನು ಅಣಿಸಿಕೊಳ್ಳಬಹುದಾಗಿದೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಪ್ರೇರಣೆ, ಅವರ ಶ್ರಮ ಮತ್ತು ನೈತಿಕ ಮೌಲ್ಯಗಳು, ಅವರ ಸಿದ್ಧಾಂತಗಳ ಅರಿವು ಓದುಗನಿಗೆ ಮೂಡುತ್ತದೆ. ಕಥೆಗಳು ಮತ್ತು ಕಾದಂಬರಿಗಳು, ಈ ರೀತಿಯ ಸಾಹಿತ್ಯದ ಪ್ರಕಾರಗಳನ್ನು ಓದುವುದರಿಂದ ಕಲ್ಪನಾಶಕ್ತಿ, ಭಾಷಾ ಕೌಶಲ್ಯ ಮತ್ತು ಮನರಂಜನೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಕಾವ್ಯಗಳನ್ನು ಓದುವುದರಿಂದ ಓದುಗನಿಗೆ ಭಾವನಾತ್ಮಕ ಸ್ಪಂದನೆ, ನೈತಿಕತೆ, ಮೌಲ್ಯಗಳ ಮಹತ್ವ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಕಲಾತ್ಮಕತೆ ಬೆಳೆಸುತ್ತದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಪ್ರಬಂಧಗಳು ಮತ್ತು ತತ್ವಗ್ರಂಥಗಳು ಓದಿನ ಆಳವನ್ನು ಹಾಗೂ ವಿಷಯಗಳ ವಿಸ್ತಾರವನ್ನೂ ನೀಡುತ್ತವೆ. ಶಿಕ್ಷಣ ನೀತಿಗಳು, ಅಧಿಸೂಚನೆಗಳು, ಸರ್ಕಾರದ ವರದಿಗಳು ಮತ್ತು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲು, ಅಲ್ಲದೆ ನಿಖರವಾದ ದತ್ತಾಂಶಗಳ ಸಂಗ್ರಹಣೆಗಳಿಗೆ ಸರ್ಕಾರದ ಪ್ರಕಟಣೆಗಳು ಅಂದರೆ ಗವರ್ಮೆಂಟ್ ಪಬ್ಲಿಕೇಶನ್ಸ್ ಅತ್ಯುತ್ತಮ ಪರಾಮರ್ಶನ ಗ್ರಂಥಗಳಾಗಿವೆ. ಯೂಟ್ಯೂಬ್ ವೀಕ್ಷಣಾ ಚಾನೆಲ್ಗಳು, ಶಿಕ್ಷಣದ ಬ್ಲಾಗ್ಗಳು ಅಥವಾ ಪಾಡ್ಕಾಸ್ಟ್ಗಳು ಪ್ರಚಲಿತ ಓದಿಗೆ ಪೂರಕವಾಗಿ ಕೆಲಸ ಮಾಡುತ್ತವೆ. ಆದರೆ ಇವುಗಳನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಬೇಕು. ದಿನದ ಒಂದು ನಿರ್ದಿಷ್ಟ ಸಮಯವನ್ನು ಓದಿಗೆ ಮೀಸಲಿಡಬೇಕು. ಬೆಳಿಗ್ಗೆ ಅಥವಾ ರಾತ್ರಿ 60 ನಿಮಿಷಗಳಾದರೂ ನಿಯಮಿತವಾಗಿ ಓದಬೇಕು. ವಿದ್ಯಾರ್ಥಿಗಳಿಗೆ ಇಷ್ಟವಾದ ಸ್ಫೂರ್ತಿದಾಯಕ ಕಥೆಗಳು, ವಿಜ್ಞಾನ, ಕ್ರೀಡೆ ಅಥವಾ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳಿಂದ ಆರಂಭಿಸಿದರೆ ಓದಿನ ಆಸಕ್ತಿ ಖಂಡಿತವಾಗಿಯೂ ತನ್ನಿಂದ ತಾನೇ ಬೆಳೆಯುತ್ತದೆ. ಈ ಪುಸ್ತಕಗಳು, ಶಿಕ್ಷಣ ಆ್ಯಪ್ಗಳು ಮತ್ತು ಆನ್ಲೈನ್ ಲೇಖನಗಳನ್ನು ಜಾಣ್ಮೆಯಿಂದ ಓದುವುದರಿಂದ ಓದಿನ ವ್ಯಾಪ್ತಿ ಹೆಚ್ಚುತ್ತದೆ. ಓದಿದ ಪುಸ್ತಕಗಳ ಶೀರ್ಷಿಕೆ, ಲೇಖಕ, ದಿನಾಂಕ ಮತ್ತು ಅಭಿಪ್ರಾಯಗಳನ್ನು ಬರೆಯುವ ಚಿಕ್ಕ ದಿನಚರಿ ಇಟ್ಟರೆ ಓದಿನ ಹವ್ಯಾಸ ಸ್ಥಿರವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದು ಓದಿನತ್ತ ಪ್ರೇರಣೆ ನೀಡುತ್ತದೆ. ತರಗತಿಯಲ್ಲಿ ಓದಿನ ಮಹತ್ವ, ಪ್ರಯೋಜನಗಳು ಹಾಗೂ ಯಶಸ್ವಿ ವ್ಯಕ್ತಿಗಳ ಓದಿನ ಉದಾಹರಣೆಗಳನ್ನು ಹಂಚಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತದೆ. ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಶಾಂತ, ಸ್ವಚ್ಛ, ಪ್ರೇರಣಾದಾಯಕ ಓದುವ ಕೊಠಡಿ ಇದ್ದರೆ ಓದಿಗೆ ಪ್ರೇರಣೆ ಮೂಡುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ಬೆಳೆಸಬೇಕು. ಗ್ಯಾಜೆಟ್ಗಳ ಬದಲು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ಕುಟುಂಬವೆಲ್ಲ ಒಂದಾಗಿ ಓದುವ ಹವ್ಯಾಸವನ್ನು ರೂಪಿಸಬೇಕು. ಅದು ಎಲ್ಲರೂ ಸೇರಿ ಒಟ್ಟುಗೂಡುವ ಒಂದು ಸುಂದರ ಕ್ಷಣವಾಗುತ್ತದೆ. ಇಂದಿನ ಓದುಗರು ನಾಳೆಯ ನಾಯಕರು. ಟುಡೇಸ್ ರೀಡರ್ಸ್ ಆರ್ ಟುಮಾರೋಸ್ ಲೀಡರ್ಸ್. ಇಂದು ಈಗಲೇ ಸಂಕಲ್ಪ ಮಾಡೋಣ, ಪ್ರತಿನಿತ್ಯ ಕನಿಷ್ಠ 1 ಗಂಟೆಯಾದರೂ ಪುಸ್ತಕ ಓದುವೆವು ಎಂದು. ಓದಿನ ಬೆಳಕನ್ನು ನಮ್ಮೊಳಗೆ ಹೊತ್ತೊಯ್ಯೋಣ ಮತ್ತು ಇತರರಿಗೂ ಹಂಚೋಣ.
1: ಇದುವರೆಗೆ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ಇದು ಧಾರವಾಡ ಕೇಂದ್ರದ ಕೊಡುಗೆಯಾಗಿತ್ತು.
2: ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ 6:35.
3: ಆಕಾಶವಾಣಿ ಮೈಸೂರು ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
4: ಆಧುನಿಕ ವೈದ್ಯಕೀಯ ವ್ಯವಸ್ಥೆಯಲ್ಲಿ ರೋಗಿಯು ಕೇವಲ ಚಿಕಿತ್ಸೆಯನ್ನು ಪಡೆಯುವ ವ್ಯಕ್ತಿಯಲ್ಲ, ಬದಲಿಗೆ ಸುರಕ್ಷತೆ, ಸ್ವಾಯತ್ತತೆ ಮತ್ತು ನ್ಯಾಯವನ್ನು ಪಡೆಯಲು ಅರ್ಹನಾಗಿರುವ ನಾಗರಿಕ. ವೈದ್ಯಕೀಯ ಕ್ಷೇತ್ರವು ವಿಜ್ಞಾನ, ಕರುಣೆ ಮತ್ತು ನೈತಿಕತೆಯ ಮೇಲೆ ಕೇಂದ್ರಿತವಾಗಿದೆ. ಆದ್ದರಿಂದ ರೋಗಿಯ ಹಕ್ಕುಗಳನ್ನು ಗೌರವಿಸುವುದು ಒಂದು ಪ್ರಮುಖ ಅಂಶ. ಪ್ರಸ್ತುತ ಕಾಲಮಾನದಲ್ಲಿ ರೋಗಿ ಕೇಂದ್ರಿತ ಆರೋಗ್ಯ ಸೇವೆ ಎಂಬ ಪರಿಕಲ್ಪನೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇದರ ಪ್ರಕಾರ ಚಿಕಿತ್ಸೆಯ ಕೇಂದ್ರಬಿಂದು ರೋಗಿಯೇ ಆಗಿದ್ದು ಅವರ ಹಕ್ಕುಗಳು ಮತ್ತು ಅಭಿಪ್ರಾಯಗಳಿಗೆ ಗೌರವವನ್ನು ನೀಡಬೇಕಾಗುತ್ತೆ. ರೋಗಿಯು ದೈಹಿಕ ಹಾಗೂ ಮಾನಸಿಕವಾಗಿ ದುರ್ಬಲನಾಗಿರ್ತಾನೆ, ವೈದ್ಯಕೀಯ ವ್ಯವಸ್ಥೆಯ ಮೇಲೆ ಅವಲಂಬಿತನಾಗಿರ್ತಾನೆ. ಆದ್ದರಿಂದ ರೋಗಿಯ ಹಕ್ಕುಗಳನ್ನು ಕಾಪಾಡುವುದು ಕಾನೂನುಬದ್ಧ ಜವಾಬ್ದಾರಿ ಹಾಗೂ ಮಾನವೀಯ ಕರ್ತವ್ಯ ಕೂಡ. ರೋಗಿಗಳ ಹಕ್ಕುಗಳು ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತೆ, ವೈದ್ಯ ರೋಗಿ ನಡುವಿನ ವಿಶ್ವಾಸವನ್ನು ಹೆಚ್ಚಿಸುತ್ತೆ, ಫಲಿತಾಂಶಗಳನ್ನು ಉತ್ತಮಗೊಳಿಸುತ್ತೆ, ದೋಷಗಳು ಹಾಗೂ ವಿವಾದಗಳನ್ನು ಕಡಿಮೆ ಮಾಡುತ್ತದೆ ಹಾಗೂ ಆರೋಗ್ಯ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರುತ್ತೆ. ಪ್ರತಿ ರೋಗಿಯು ಮಾನವೀಯತೆ ಹಾಗೂ ಗೌರವದೊಂದಿಗೆ ಚಿಕಿತ್ಸೆ ಪಡೆಯುವ ಹಕ್ಕನ್ನು ಹೊಂದಿದ್ದಾನೆ. ಜಾತಿ, ಧರ್ಮ, ಲಿಂಗ ಯಾವುದೇ ತಾರತಮ್ಯವನ್ನು ಮಾಡಬಾರದು. ರೋಗಿಯು ತನ್ನ ಕಾಯಿಲೆ, ಅದರ ಕಾರಣ, ಪರೀಕ್ಷೆಗಳು, ಚಿಕಿತ್ಸಾ ವಿಧಾನ, ಪ್ರಯೋಜನಗಳು ಹಾಗೂ ಅಪಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಯಾವುದೇ ಶಸ್ತ್ರಚಿಕಿತ್ಸೆ, ವಿಶೇಷ ರೂಪದ ಚಿಕಿತ್ಸೆಗಳನ್ನು ಕೈಗೊಳ್ಳುವ ಮುನ್ನ ರೋಗಿಯ ಸ್ಪಷ್ಟ ಒಪ್ಪಿಗೆಯನ್ನು ಪಡೆಯಬೇಕು. ಒಪ್ಪಿಗೆಗೆ ಮುಂಚೆ ರೋಗದ ಬಗ್ಗೆ ಮಾಹಿತಿ, ಚಿಕಿತ್ಸೆಯ ಉದ್ದೇಶ, ಅದರ ಲಾಭಗಳು, ಸಂಭವನೀಯ ಅಪಾಯಗಳು, ಪರ್ಯಾಯ ಚಿಕಿತ್ಸೆಗಳು, ಚಿಕಿತ್ಸೆಯ ನಿರಾಕರಣೆಯ ಪರಿಣಾಮಗಳು, ಇವುಗಳ ಬಗ್ಗೆ ರೋಗಿ ಅಥವಾ ಅವರ ಮನೆಯವರಿಗೆ ತಿಳಿಸಿಕೊಡಬೇಕು. ರೋಗಿಯ ಆರೋಗ್ಯ ಮಾಹಿತಿ ಅತ್ಯಂತ ವೈಯಕ್ತಿಕವಾದದ್ದು. ಅವರ ದಾಖಲೆಗಳು, ವರದಿಗಳು ಮತ್ತು ಚಿಕಿತ್ಸಾ ವಿವರಗಳನ್ನು ರೋಗಿಯ ಅನುಮತಿ ಇಲ್ಲದೆ ಬಹಿರಂಗಪಡಿಸುವ ಹಾಗಿಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲಿ ಎಲೆಕ್ಟ್ರಾನಿಕ್ ದಾಖಲೆಗಳ ಸುರಕ್ಷತೆ ಇನ್ನಷ್ಟು ಮಹತ್ವವನ್ನು ಪಡೆಯುತ್ತೆ. ವೈದ್ಯಕೀಯ ಗೌಪ್ಯತೆಯ ಉಲ್ಲಂಘನೆಯು ರೋಗಿಯ ಸಾಮಾಜಿಕ ಮತ್ತು ಮಾನಸಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರಬಹುದು. ರೋಗಿಯು ತನ್ನ ವೈದ್ಯಕೀಯ ದಾಖಲೆಗಳು, ಲ್ಯಾಬ್ನ ರಿಪೋರ್ಟ್ಸ್, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಹಾಗೂ ಡಿಸ್ಚಾರ್ಜ್ ಸಾರಾಂಶದ ಪ್ರತಿಗಳನ್ನು ಪಡೆಯಲು ಅರ್ಹನಾಗಿರುತ್ತಾನೆ. ಇವು ಮುಂದಿನ ಚಿಕಿತ್ಸೆಗೆ, ವಿಮೆ ಪರಿಹಾರಕ್ಕೆ, ಮತ್ತೊಬ್ಬ ವೈದ್ಯರ ಅಭಿಪ್ರಾಯ ಪಡೆಯಲು ಹಾಗೂ ಮೆಡಿಕೋ ಲೀಗಲ್ ಅವಶ್ಯಕತೆಗಳಿಗೆ ಉಪಯುಕ್ತವಾಗುತ್ತೆ. ಯಾವುದೇ ಆಸ್ಪತ್ರೆಯು ಈ ದಾಖಲೆಗಳನ್ನು ನೀಡುವಲ್ಲಿ ನಿರಾಕರಣೆ ಮಾಡುವಂತಿಲ್ಲ. ಗಂಭೀರ ಕಾಯಿಲೆಗಳು, ಕ್ಯಾನ್ಸರ್, ಮೆದುಳು ಹಾಗೂ ನರ ಸಂಬಂಧಿತ ತೊಂದರೆಗಳು, ದೊಡ್ಡ ಶಸ್ತ್ರಚಿಕಿತ್ಸಾ ಸಂದರ್ಭಗಳಲ್ಲಿ ರೋಗಿಯು ಮತ್ತೊಬ್ಬ ತಜ್ಞರಿಂದ ಸಲಹೆ ಪಡೆಯಬಹುದು. ಇದು ವೈದ್ಯರ ಮೇಲಿನ ವಿಶ್ವಾಸದ ಕೊರತೆಯಲ್ಲ, ಬದಲಿಗೆ ಉತ್ತಮ ನಿರ್ಧಾರವನ್ನು ಕೈಗೊಳ್ಳಲು ಸಹಾಯಕವಾಗುವ ಒಂದು ಹಕ್ಕು. ರೋಗಿಯ ಚಿಕಿತ್ಸೆಯ ಅಂದಾಜು ವೆಚ್ಚ, ಪರೀಕ್ಷಾ ಶುಲ್ಕಗಳ ವೆಚ್ಚ ಹಾಗೂ ಆಸ್ಪತ್ರೆಯಲ್ಲಿನ ಖರ್ಚುಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡೆಯಬೇಕು. ಪಾರದರ್ಶಕ ಪಾವತಿ ವ್ಯವಸ್ಥೆ ರೋಗಿಗಳ ವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ಅನಗತ್ಯ ವಿವಾದಗಳನ್ನು ಕಡಿಮೆ ಮಾಡುತ್ತೆ. ಪ್ರತಿ ರೋಗಿಯು ವೈಜ್ಞಾನಿಕವಾಗಿ ಮಾನ್ಯತೆ ಪಡೆದ ಗುಣಮಟ್ಟದ ಚಿಕಿತ್ಸೆ ಪಡೆಯಲು ಅರ್ಹನಾಗಿರುತ್ತಾನೆ. ಇದರಲ್ಲಿ ಸೋಂಕು ನಿಯಂತ್ರಣ, ಸುರಕ್ಷಿತ ಶಸ್ತ್ರಚಿಕಿತ್ಸೆ, ಸರಿಯಾದ ಔಷಧದ ಬಳಕೆ, ತರಬೇತಿ ಪಡೆದ ಸಿಬ್ಬಂದಿ, ತುರ್ತು ಸೇವೆಗಳ ಲಭ್ಯತೆ ಸೇರಿರುತ್ತೆ. ರೋಗಿಯು ಸೇವೆಯ ಗುಣಮಟ್ಟ ಅಥವಾ ನಿರ್ಲಕ್ಷ್ಯದ ಬಗ್ಗೆ ದೂರನ್ನು ಸಲ್ಲಿಸಬಹುದು. ಪ್ರತಿ ಸಂಸ್ಥೆಯು ದೂರು ಸ್ವೀಕರಿಸುವ ಹಾಗೂ ನಿವಾರಿಸುವ ವ್ಯವಸ್ಥೆಯನ್ನು ಹೊಂದಿರಬೇಕು. ಹಕ್ಕುಗಳ ಜೊತೆ ಜೊತೆಗೆ ರೋಗಿಗಳಿಗೆ ಅವರದ್ದೇ ಆದ ಜವಾಬ್ದಾರಿಗಳು ಕೂಡ ಇವೆ. ರೋಗಿಯು ಸರಿಯಾದ ಆರೋಗ್ಯ ಮಾಹಿತಿಯನ್ನು ನೀಡಬೇಕು, ವೈದ್ಯರ ಸಲಹೆಗಳನ್ನು ಪಾಲಿಸಬೇಕು, ಔಷಧಿಗಳನ್ನು ಸರಿಯಾಗಿ ಸೇವಿಸಬೇಕು, ಆಸ್ಪತ್ರೆಯ ನಿಯಮಗಳನ್ನು ಗೌರವಿಸಬೇಕು, ಆರೋಗ್ಯ ಸಿಬ್ಬಂದಿಗಳನ್ನು ಗೌರವಿಸಿ ಅವರಿಗೆ ಸಹಕರಿಸಬೇಕು, ತಮ್ಮೊಂದಿಗೆ ಇರುವ ಇತರ ರೋಗಿಗಳ ಹಕ್ಕುಗಳನ್ನು ಕೂಡ ಗೌರವಿಸಬೇಕು. ಭಾರತದಲ್ಲಿ ರಾಷ್ಟ್ರೀಯ ಆರೋಗ್ಯ ನೀತಿ ಮತ್ತು ವಿವಿಧ ನ್ಯಾಯಾಲಯಗಳ ತೀರ್ಪುಗಳು ರೋಗಿಗಳ ಹಕ್ಕುಗಳಿಗೆ ಹೆಚ್ಚಿನ ರಕ್ಷಣೆಯನ್ನು ಒದಗಿಸಿದೆ. ಆದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಶಿಕ್ಷಣದ ಹಿನ್ನೆಲೆಯಲ್ಲಿ ಈ ವಿಷಯದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ವೈದ್ಯರು, ಆಸ್ಪತ್ರೆಗಳು ಹಾಗೂ ರೋಗಿಗಳು ಪರಸ್ಪರ ವಿಶ್ವಾಸದಿಂದ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಲು ಸಾಧ್ಯ. ಹಕ್ಕುಗಳ ಅರಿವು ರೋಗಿಗೆ ಶಕ್ತಿಯನ್ನು ನೀಡುತ್ತೆ, ಜವಾಬ್ದಾರಿಯ ಅರಿವು ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸುತ್ತೆ.
3: ದೈಹಿಕ ದೀಕ್ಷೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ಸಮಯ 6:40.
4: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
6: ಸಿರಿಗನ್ನಡ ದೇವಿಯ ಮುಕುಟ
4: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಪದಪರಿಚಯ.
7: ಈ ದಿವಸ ನಾವು ತಿಳಿಯುವ ಪ್ರಥಮ ಪದ ಜ್ವನ್ನ. ಈ ಪದ ಸಂಸ್ಕೃತ ಮೂಲದ್ದು. ಸಂಸ್ಕೃತದ ಜ್ಯೋತ್ಸ್ನ ಪ್ರಾಕೃತದಲ್ಲಿ ಜ್ವನ್ಹ ಎಂದಾಗಿ ತದ್ಭವ ರೂಪದಿ ಕನ್ನಡದಲ್ಲಿ ಜ್ವನ್ನ ಎಂದಾಗಿದೆ. ಜೊನ್ನ ಎಂಬಿ ಪದಕ್ಕೆ ತಿಂಗಳ ಬೆಳಕು, ಚಂದ್ರನ ಕಾಂತಿ, ಬೆಳದಿಂಗಳು, ಶುಕ್ಲಪಕ್ಷ ಎಂಬರ್ಥಗಳಿವೆ. ಜೊನ್ನದಲ್ಲಿ ಅನ್ನವನ್ನುಣಿಸಿದಳು ಅವ್ವ, ಜೊನ್ನದಲ್ಲಿ ಮೈದೊಳೆದಂತ ಚಲುವೆ ಅವಳು, ಜೊನ್ನವಕ್ಕಿಯ ಹಾಡಿಗೆ ತಂಗಾಳಿಯ ತಾಳ ಎಂದು ಮುಂತಾಗಿ ಕವಿಗಳು ವಿಶೇಷವಾಗಿ ಕಾವ್ಯದಲ್ಲಿ ಈ ಪದ ಬಳಸಿರುವುದನ್ನು ನಾವು ಕಾಣಬಹುದು. ಇದಕ್ಕೆ ಸಮೀಪದ ಪದವಾಗಿ ನಾವು ಜೊನ್ನವಕ್ಕಿ ಎಂಬ ಪದವನ್ನೇ ಉದಾಹರಿಸಬಹುದು. ಈ ಜೊನ್ನವಕ್ಕಿ ಬೆಳದಿಂಗಳನ್ನೇ ಸೇವಿಸಿ ಬದುಕುತ್ತದೆಂದು ಭಾವಿಸಲಾಗಿದೆ. ಈ ಪಕ್ಷಿಗೆ ಚಕೋರವೆಂದೂ ಕರೆಯಲಾಗಿದೆ. ಬಸವಣ್ಣನವರ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಎಂಬ ವಚನವನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ದ್ವಿತೀಯ ಪದ ಹಾಲು ಕೀರು. ಉತ್ತರ ಪದ ಕೀರು ಸಂಸ್ಕೃತದ ಕ್ಷೀರ ಪದದ ಕನ್ನಡದ ತದ್ಭವ ರೂಪ. ಸಂಸ್ಕೃತದಲ್ಲಿ ಕ್ಷೀರ ಎಂದರೆ ಹಾಲು ಎಂದೇ ಅರ್ಥ. ಅಂತೆಯೇ ಕನ್ನಡದ ಕೀರು ಪದಕ್ಕೂ ಅದೇ ಅರ್ಥವೇ ಇರುವುದು. ಆದ್ದರಿಂದ ಹಾಲು ಕೀರು ಎಂಬಿ ಪದ ದ್ವಿರುಕ್ತಿಗೆ ಉತ್ತಮ ನಿದರ್ಶನ. ಕನ್ನಡದ ಹಾಲು, ತದ್ಭವದ ಕೀರು ಎರಡೂ ಭಿನ್ನ ಪದಗಳಾದರೂ ನೀಡುವ ಅರ್ಥ ಮಾತ್ರ ಒಂದೇ. ಕೀರು ಎಂಬ ಪದ ಅಪರಿಚಿತವಾಗಿದೆ ಎಂದು ಪರಿಚಿತವಾದ ಕನ್ನಡದ ಹಾಲು ಶಬ್ದ ಸೇರಿಸಿ ಹಾಲು ಕೀರು ಎಂಬ ಪದ ರೂಢಿಗೆ ಬಂತೆಂದು ಕಾಣುತ್ತದೆ. ಇಂದು ಅದೊಂದು ರೀತಿಯ ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥವಾಗಿಯೂ ಗುರುತಿಸಿಕೊಳ್ಳುತ್ತಿದೆ. ಹಬ್ಬದೂಟದಲ್ಲಿ ಹಾಲು ಕೀರು ವಿಶೇಷವಾಗಿತ್ತು ಎಂದು ಮುಂತಾಗಿ ಈ ಪದವೆಂದು ಹಾಲಿನಿಂದ ತಯಾರಿಸಿದ ಪಾಯಸ ಎಂಬರ್ಥದಲ್ಲಿ ಬಳಕೆಯಾಗುವುದನ್ನು ಗಮನಿಸಬಹುದು. ಹಾಲಿನಿಂದ ತಯಾರಿಸಿದ ಒಂದು ಬಗೆಯ ಭಕ್ಷ್ಯ ಎಂಬರ್ಥದ ಹಾಲುಂಡೆ ಈ ಪದಕ್ಕೆ ಸಂಬಂಧಪಟ್ಟ ಸಮೀಪ ಪದವಾಗಿದೆ.
8: ತಪ್ಪು ಒಪ್ಪು.
7: ಪೂರ್ವಗ್ರಹ ತಪ್ಪು, ಪೂರ್ವಗ್ರಹ ಸರಿ. ಆದರೆ ಇಂದು ಬಹಳಷ್ಟು ಕಡೆ ಪೂರ್ವಗ್ರಹ ಎಂದೇ ಬಳಸುವುದನ್ನು ನೋಡುತ್ತಿದ್ದೇವೆ. ಪೂರ್ವಗ್ರಹ ಎಂದರೆ ಮನಸ್ಸಿನಲ್ಲಿ ಮೊದಲೇ ಇಟ್ಟುಕೊಂಡ ಅಭಿಪ್ರಾಯ. ಯಾವುದೋ ವ್ಯಕ್ತಿ, ವಸ್ತು, ವಿಷಯವಾಗಿ ಪರಿಶೀಲನೆಗೆ ಮುಂಚಿತವಾಗಿಯೇ ತನಗೆ ಅನುಕೂಲವಾದ ಅಥವಾ ಪ್ರತಿಕೂಲವಾದ ರೀತಿಯಲ್ಲಿ ಮೂಡಿಸಿಕೊಂಡ ಅಭಿಪ್ರಾಯ ಅಥವಾ ವಿಚಾರಕಲ್ಪಿತ ನಿರ್ಣಯವದು. ಪೂರ್ವಗ್ರಹ ಪೀಡಿತನೆಂದರೆ ಸತ್ಯ ಶೋಧನೆಗೂ ಮೊದಲೇ ಎಂಥದೋ ಅಭಿಪ್ರಾಯವೊಂದನ್ನು ಹೊಂದಿರೋ ವ್ಯಕ್ತಿ. ಅವನನ್ನು ನಾವು ಅವಿಚಾರಕಲ್ಪಿತ ಅಭಿಮತವುಳ್ಳವನು ಎನ್ನಬಹುದು. ಇಲ್ಲಿ ಪೂರ್ವ ಎಂದರೆ ಮೊದಲೇ ಎಂತಲೂ, ಗ್ರಹ ಎಂದರೆ ಗ್ರಹಿಕೆ ಎಂತಲೂ ಅರ್ಥ. ಪೂರ್ವಾಗ್ರಹವನ್ನು ಇನ್ನಾದರೂ ಬಳಸದೆ ಪೂರ್ವಗ್ರಹಿಕೆ ಅಥವಾ ಪೂರ್ವಜ್ಞಾನವನ್ನು ವಿವರಿಸುವ ಪೂರ್ವಗ್ರಹ ಪದವನ್ನು ಬಳಸುತ್ತಾ ಇನ್ನು ಮುಂದಾದರೂ ಅನರ್ಥಕ್ಕೆ ಅವಕಾಶ ಕೊಡದಿರೋಣ.
8: ಸುಮಧುರ
7: ಅಸೀಮರೂಪಿ ಅಂಬರದಲ್ಲಿ ದೊಡ್ಡರಂಗೇಗೌಡರ ಕಾವ್ಯಕೃಷಿಯ ಭಾವಬೆಳೆಯಾದ ಈ ಅನನ್ಯ ಗೀತೆಯಲ್ಲಿ ಪ್ರಕೃತಿಯಲ್ಲಿನ ಅಪೂರ್ವವಾದ ಸಹಜ ಸೊಗಸಿನ ಅಂದದ ಚಂದದ ಚಿರನೂತನ ಚಿತ್ರಣವಿದೆ.

0: ಮಂದಹಾಸ ಬೀರಿ ಹಾರೈಸಿದೆ. ಹಸಿದ ರೈತನಾದ ಅವರಿಗೆ ಹೊಸ ಆಸೆಯ ಅನ್ನದ ಹಾಡನ್ನೂ ಅದು ಮೂಡಿಸಿದೆ. ಉನ್ಮಾದ ಚಿಮ್ಮಿಸಿ, ಹೂಮಳೆಯ ಹೊಮ್ಮಿಸಿ, ಹೊಸ ಮಾರುತನಿಂದ ಮಣ್ಣಿನ ಸುಗಂಧವನ್ನು ಸೂರೆಗೊಳಿಸಿದೆ. ಹೊಸ ಗರಿಕೆಯೊಂದು ಹಳೆ ಬಿರುಕ ನೆಲದಿಂದೆದ್ದು ಋತುಮಾನದ ಹುಮ್ಮಸ್ಸಿನ ಪ್ರತೀಕವಾಗಿ, ಬದುಕಿನ ಹಸಿರ ಸಂಕೇತವಾಗಿ ಶೋಭೆಯೊದಗಿಸಿ, ಪ್ರಕೃತಿ ತಾನು ನಿತ್ಯವೂ ಹೊಸತಾಗಬಲ್ಲವಳು ಎಂದಂತೆಯೇ ಇಲ್ಲಿ ಕವಿಯಲ್ಲಿ ಹೊಸ ಹೊಸದನ್ನು ಹೊಳೆಯಿಸುವ ಪ್ರಜ್ಞಾಪೂರ್ಣವಾದ ಪ್ರತಿಭೆ ಕಾವ್ಯಾತ್ಮಕ ಕೃಷಿಯನ್ನು ಕೈಗೊಂಡಿದೆ. ಹಾಗಾಗಿಯೇ ಈ ಕವಿತೆ ಕಟ್ಟಿದ್ದಾಗಲೇ ಸಹಜವಾಗಿ ಹುಟ್ಟಿದ್ದಾಗಿದೆ. ಕವಿಯ ಅದ್ಭುತ ಕಲ್ಪನೆ ಹಾಗೂ ಅತ್ಯುತ್ತಮವಾದ ಪ್ರತಿಭೆಯ ಸಾಂಗತ್ಯದಲ್ಲಿ ಮಾತ್ರ ಇಂಥದೊಂದು ಕವಿತೆ ಒಡಮೂಡಲು ಸಾಧ್ಯ. ಈ ಕವಿತೆಯ ಮಸೆವ ಬಿಸಿಲು ವಿಶಿಷ್ಟವಾಗಿ ಧ್ವನಿಪೂರ್ಣತೆಯಿಂದ ಸಹೃದಯರ ಸೆಳೆಯುವ ಪದವಾಗಿದೆ. ಮಸೆ ಎಂದರೆ ದ್ವೇಷಿಸು, ನಾಶ ಮಾಡು, ಉಜ್ಜು, ಉದ್ರೇಕ, ಹೊಳಪು, ಹರಿತಗೊಳಿಸು ಎಂಬ ಮುಂತಾದ ಅರ್ಥಗಳಿದ್ದು, ಮಸೆವ ಬಿಸಿಲೂ ಇಲ್ಲಿ ಮಾಗಿ ಮಂದಹಾಸ ಬೀರಿ ಹಸಿದ ರೈತನಿಗೆ ಮುದದ ಬದುಕೊದಗಲು ಹಾರೈಸಿದೆ. ಕವಿಯ ಕಲಾತ್ಮಕ ಕುಶಲತೆಗೆ ಪರಮಪದವಾಗಿ ಒದಗಿ ಅರ್ಥ ಪರಂಪರೆಗೆ ಈ ಪದ ಹೊಂಬೆಳಕಿನ ಕೇಂದ್ರವಾಗಿದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ.
2: ಕನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು.
3: ಕನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಗಮನಿಸಿ, ಈ ಬೆಳಿಗ್ಗೆ 7:15 ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ವಾಗೀಶ್ ಅವರ ಹಾಡುಗಾರಿಕೆ ಇದೆ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ, ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿ ಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಹೆಚ್ಡಿ ಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಇನ್ನು ಮುಂದೆ ಕೇಳೋಣ ರೈತರಿಗೆ ಸಲಹೆ.
5: ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿತ್ತನೆಯಾಗಿರುವಂತಹ ಶುಂಠಿ ಬೆಳೆ, ಮೇ ಅಂತ್ಯದಿಂದ ಜೂನ್ ಮಧ್ಯ ಭಾಗದವರೆಗೆ ಬಿತ್ತನೆಯಾಗಿರುವಂತಹ ಅರಿಶಿಣ ಬೆಳೆಯನ್ನು ಸಮರ್ಪಕವಾಗಿ ಕೃಷಿಕರು ನಿರ್ವಹಣೆ ಮಾಡ್ಕೋಬೇಕು. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಜಮೀನಿನಲ್ಲಿ ನೀರೇನಾದರೂ ನಿಲ್ಲುವಂತಹ ಪರಿಸ್ಥಿತಿ ಇದ್ದರೆ ನಿಂತ ನೀರನ್ನು ಹೊರಗಡೆ ಹಾಕಬೇಕಾಗತ್ತೆ. ಗಡ್ಡೆಗಳು ಕೊಳೆಯುವ ಸಾಧ್ಯತೆ ಇದೆಯೋ ಇಲ್ಲವೋ ಅನ್ನೋದನ್ನು ತಾವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಪರೀಕ್ಷೆ ಅಂದರೆ ಎಲ್ಲ ಗಡ್ಡೆನೂ ಕಿತ್ತು ನೋಡಬೇಕು ಅಂತಲ್ಲ. ಬೆಳೆಯ ವೀಕ್ಷಣೆಯನ್ನು ಮಾಡ್ತಾ ಇದ್ದರೆ ಯಾವುದಾದರೂ ಒಂದು ಪ್ರದೇಶದಲ್ಲಿ ಅನುಮಾನ ಬಂದರೆ ಅಂಥ ಕಡೆ ಗಡ್ಡೆಯನ್ನು ಕಿತ್ತು ನೋಡಿ ಅದು ಕೊಳೀತಾ ಇದೆಯಾ, ಅದು ಶಿಲೀಂಧ್ರದಿಂದ ಬಂದದ್ದ, ಬ್ಯಾಕ್ಟೀರಿಯಾದಿಂದ ಬಂದದ್ದ, ಅದನ್ನು ದೃಢಪಡಿಸ್ಕೋಬೇಕು. ಕೊಳೆ ರೋಗದಲ್ಲಿ ಶಿಲೀಂಧ್ರ ಕೊಳೆ ರೋಗನೂ ಇದೆ, ಬ್ಯಾಕ್ಟೀರಿಯಾ ಕೊಳೆ ರೋಗನೂ ಇದೆ. ಶಿಲೀಂಧ್ರದಿಂದ ಕೊಳೀತಾ ಇದ್ದರೆ ಶಿಲೀಂಧ್ರನಾಶಕ ಕೆಲಸ ಮಾಡುತ್ತೆ, ಬ್ಯಾಕ್ಟೀರಿಯಾದಿಂದ ಅದು ಕೊಳೀತಾ ಇದ್ದರೆ ಬ್ಯಾಕ್ಟೀರಿಯಾ ನಾಶಕನೇ ಬಳಕೆ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಸಮೀಪದ ಕೃಷಿ ಇಲಾಖೆ ಆಗಲಿ, ತೋಟಗಾರಿಕಾ ಇಲಾಖೆ ಆಗಲಿ, ವಿಜ್ಞಾನ ಕೇಂದ್ರಗಳಾಗಲಿ, ವಿಜ್ಞಾನಿಗಳನ್ನಾಗಲಿ ತಾವು ಸಂಪರ್ಕ ಮಾಡಬಹುದು. ನಿರಂತರವಾಗಿ ತುಂತುರು ಮಳೆ ಹನಿ ಬೀಳುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಶುಂಠಿ ಅರಿಶಿಣ ಬೆಳೆಗಾರರು ಸಿಂಪರಣೆಯನ್ನು ಕೈಗೊಳ್ತಾರೆ. ಆದರೆ ಸಿಂಪರಣೆ ಮಾಡಿದ ಮೇಲೆ ಮಳೆ ಬಂದುಬಿಟ್ರೆ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಸಿಂಪರಣ ದ್ರಾವಣವನ್ನು ತಯಾರು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಎಲೆ ಮೇಲೆ ಬಹಳ ಚೆನ್ನಾಗಿ ಈ ಸಿಂಪರಣ ದ್ರಾವಣ ಹರಡಲಿ ಅಂಥೇಳಿ

0: ವೆಟ್ಟಿಂಗ್ ಏಜೆಂಟ್ಗಳನ್ನು ಇವತ್ತು ಕೃಷಿಕರು ಬಳಕೆ ಮಾಡ್ತಾ ಇದ್ದಾರೆ. ನೀವು ಅಂಗಡಿಗೆ ಹೋದರೆ ಅವರು ಒಂದು ರೋಗನಾಶಕ, ಒಂದು ಕೀಟನಾಶಕ, ಒಂದು ಮೈಕ್ರೋನ್ಯೂಟ್ರಿಯೆಂಟು, ಜೊತೆಗೊಂದು ವೆಟ್ಟಿಂಗ್ ಏಜೆಂಟ್ ಅಂತಲೂ ಕೊಟ್ಬಿಡ್ತಾರೆ. ಇದನ್ನು ಸ್ಪ್ರೆಡರ್ ಅಂತಲೂ ಕೂಡ ಕರೀತಾರೆ. ಯಾವುದೇ ಕೀಟನಾಶಕ ಇದು ಸುಲಭವಾಗಿ ನೀರಿನೊಂದಿಗೆ ಮಿಶ್ರಣ ಆಗಲ್ಲ. ಈ ವೆಟ್ಟಿಂಗ್ ಏಜೆಂಟ್ಗಳನ್ನು ಹಾಕ್ಕೊಂಡಾಗ ನೀರಿನ ಜೊತೆ ಈ ಅಂಶವನ್ನು ಅದು ಬೆರೆಸಿ ಎಲೆ ಮೇಲೆ ಸಿಂಪರಣೆ ಮಾಡಿದಾಗ ಆ ಕೀಟನಾಶಕದ ಅಂಶ ಎಲೆ ಪೂರ್ತಿ ಹರಡೋದಕ್ಕೆ ಅದು ನೆರವನ್ನು ನೀಡುತ್ತೆ. ಇಲ್ಲಿ ವೆಟ್ಟಿಂಗ್ ಏಜೆಂಟ್ನ ಕೆಲಸ ಏನಪ್ಪ ಅಂತಂದರೆ, ನೀವು ಸಿಂಪರಣೆ ಮಾಡುವಂತಹ ಸಿಂಪರಣಾ ದ್ರಾವಣ ಎಲೆ ಪೂರ್ತಿ ಹರಡುವಂತೆ ನೋಡಿಕೊಳ್ಳೋದಷ್ಟೇ. ಹೀಗಾಗಿ ಸಿಂಪರಣಾ ದ್ರಾವಣವನ್ನು ತಯಾರು ಮಾಡುವಾಗ ಈ ವೆಟ್ಟಿಂಗ್ ಏಜೆಂಟಿನ ಪ್ರಮಾಣ ಏನಿದೆಯಲ್ಲ ಇದು ಬಹಳ ಮುಖ್ಯ ಆಗುತ್ತೆ. ತುಂಬ ಜನ ಇವತ್ತು ಏನು ಮಾಡ್ತಾ ಇದ್ದಾರೆ, ಇದು ಬರೀ ಹರಡೋದಲ್ವಾ, ಎಷ್ಟು ಹಾಕ್ಕೊಂಡ್ರೆ ನಡೆಯುತ್ತೆ ಅಂತ ಲೀಟರ್ಗೆ 2-3 ಮಿಲಿ ಲೀಟರ್ವರೆಗೂ ವೆಟ್ಟಿಂಗ್ ಏಜೆಂಟ್ಗಳನ್ನು ಹಾಕಿ ಸಿಂಪರಣೆ ಮಾಡಿರೋ ಉದಾಹರಣೆಗಳಿದೆ. ಈ ತರಹ ವೆಟ್ಟಿಂಗ್ ಏಜೆಂಟ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಸಿಂಪರಣೆ ಮಾಡಿದಾಗ ಶುಂಠಿ ಮತ್ತು ಅರಿಶಿನ ಬೆಳೆ ಸುಮಾರು 48 ಗಂಟೆಗಳ ಆದಮೇಲೆ ಅಂಚು ಸುಡ್ತಾ ಇದೆ ಅಥವಾ ಎಲೆಗಳೇ ಸುಟ್ಟಂತೆ ಕಾಣ್ತಾ ಇದೆ. ವಿಜ್ಞಾನಿಗಳು ಹೇಳೋದು ವೆಟ್ಟಿಂಗ್ ಏಜೆಂಟ್ಗಳ ಪ್ರಮಾಣ 0.5 ಮಿಲಿ ಇರಬೇಕಷ್ಟೇ 1 ಲೀಟರ್ಗೆ. ಈ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ, ಕೀಟನಾಶಕಗಳು ಹೆಚ್ಚಾಗಿ ಗಿಡದಿಂದ ಹೀರಲ್ಪಟ್ಟು ಟಾಕ್ಸಿಸಿಟಿ ಆಗ್ತಾ ಇದೆ. ಅಂದರೆ ಕೀಟನಾಶಕಗಳು ಏನು ರಕ್ಷಣೆ ಕೊಡಬೇಕಿತ್ತಲ್ಲ ಅವೇ ಎಲೆಗಳು ಸುಡುವಂತೆ ಮಾಡ್ತಾ ಇದೆ. ಹೀಗಾಗಿ ವೆಟ್ಟಿಂಗ್ ಏಜೆಂಟ್ಗಳ ಪ್ರಮಾಣವನ್ನು ರೈತರು ನಿಗದಿ ಮಾಡಬೇಕು. ಜಾಸ್ತಿ ಬಳಸಿದ್ರೆ ಏನಾಗುತ್ತೆ, ಕೃಷಿಕರಿಗೆ ತೊಂದರೆ ಆಗುತ್ತೆ ಅಂತ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಸಿಂಪರಣಾ ದ್ರಾವಣವನ್ನು ತಯಾರು ಮಾಡಿಕೊಂಡು ಬಳಕೆ ಮಾಡಿಕೊಳ್ಳಿ. ಅನುಮಾನ ಬಂದರೆ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಮೈಸೂರು FM 100.6 ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡೆಯೇಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
6: ಏನಾಗಲಿ ಮುಂದೆ ಸಾಗುನಿ,
7: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
8: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
7: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
8: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ

0: ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಿಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಿಸ್ಟ್ಗೇಟ್ಗಳ ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRBಗೆ ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನ್ರಾಬಾದ್ ಶಾಲೆ ಹತ್ರ ಇರತಕ್ಕಂಥ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ 1,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು 10,000-15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010 ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ July 1 ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ನಿರ್ದೇಶನ ನೀಡಿದ್ದಾರೆ. ಇದೇ 28 ಪಾಲಕರು ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ, ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಬುರಿಂಗ್ ಕವಳಿ ಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು, ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತ್ಗಳನ್ನು ಗುರುತಿಸಲಾಗಿದೆ. 33 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ.

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ಧರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 8:35.
3: ಆಕಾಶವಾಣಿ ಮೈಸೂರು FM 100.6, ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕುವೆಂಪು ಅವರ ರಚನೆ, ಜೀವನ ಸಂಜೀವನ ನನ್ನ ಜೀವಕ್ಕೆ ನೀನೇ.

ಭಾವಗೀತೆಗಳನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ, ತಿರುಗಿ ತಿರುಗಿ ತಿರುಗುತೆ ಬುಗುರಿ ತಾನೇ ಸೋತು, ಡಿ ವಿ ಗುಂಡಪ್ಪ ಅವರ ಈ ರಚನೆಯನ್ನು ಆಲಿಸೋಣ.

0: ಇದುವರೆಗೂ ಸುಪ್ರಿಯಾ ಆಚಾರ್ಯ ಅವರು ಹಾಡಿದ ಭಾವಗೀತೆಗಳನ್ನು ಆಲಿಸಿದಿರಿ. ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ವಾಗೇಶ್ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತೇವೆ. ಮಧ್ಯಾಹ್ನ 1:20 ಭಾವಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು FM 100.6, ಸಮಯ 7:30. ಸೇವಾ ವಾಹಿನಿ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
0: ಸೇವಾ ವಾಹಿನಿಯಲ್ಲಿ ಪ್ರಕಟಣೆಯನ್ನು ಗಮನಿಸಿ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2025-26 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿ 60%-74.99% ಅಂಕ ಪಡೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 7,000 ಮತ್ತು 75%-ಕ್ಕಿಂತ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 15,000 ಪ್ರೋತ್ಸಾಹಧನವನ್ನು ಮಂಜೂರು ಮಾಡಲಾಗಿದೆ. ಆದಾಯ ಮತಿ ಇರುವುದಿಲ್ಲ. ರಾಜ್ಯ ಪಠ್ಯಕ್ರಮ ಸಿಬಿಎಸ್ಇ ಮತ್ತು ICSE

ಪಠ್ಯಕ್ರಮದಲ್ಲಿ 2026 SSLC ಪರೀಕ್ಷೆಯಲ್ಲಿ ಶೇಕಡ 60%ಕ್ಕೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ತಮ್ಮ ಖಾತೆಗೆ ಆಧಾರ್ ಸೀಡ್ ಆಗಿರುವ ಬಗ್ಗೆ ಖಚಿತಪಡಿಸಿಕೊಂಡು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ https://swd.karnataka.gov.in. ಪ್ರೈಸ್ ಮನಿ ಕ್ಲೈಂಟ್ ಆ್ಯಪ್ ರಿಜಿಸ್ಟರ್ ಇಲ್ಲಿ ಅರ್ಜಿ ಸಲ್ಲಿಸಿ ನಂತರ ಸ್ವೀಕೃತಿಗೊಂಡಿರುವಂತಹ SSLC ಅಂಕಪಟ್ಟಿ, ಆಧಾರ್ ಪ್ರತಿ, ಜಾತಿ ಪ್ರಮಾಣಪತ್ರದ ನಕಲು ಪ್ರತಿಗಳನ್ನು ಸಂಬಂಧಿಸಿದ ಶಾಖಾ ಮುಖ್ಯೋಪಾಧ್ಯಾಯರೊಂದಿಗೆ ದೃಢೀಕರಿಸಿ ಸಹಾಯಕ ನಿರ್ದೇಶಕರು, ಗ್ರೇಡ್ 1 ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಬಾಬು ಜಗಜೀವನ್ ರಾಮ್ ಕಟ್ಟಡ, ಆದಿಪಂಪ ರಸ್ತೆ, ಪಡುವಾರಹಳ್ಳಿ, ಮೈಸೂರು ಇಲ್ಲಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 2520910 ಮತ್ತೊಮ್ಮೆ 2520910. ಮೈಸೂರಿನ STD ಕೋಡ್ 0821. ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪು ಲೇಕ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟ

0: ಸಮರ್ಪಕವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಲಿಪುಲೆ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಆಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶೀಶ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103 ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಸದ್ಯದಲ್ಲೇ 25 ವರ್ತಕರ 2ನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ ಡಿಸಿಸಿಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ HSBC ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ

0: ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡು ಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030 ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975 ಜೂನ್ 25 ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975 ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ಧತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು FM 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮೀರಾ ಕುದವಳ್ಳಿ ಹಾಗೂ ಸಂಗಡಿಗರು ಹಾಡಿರುವ ಅಂತರಾಳ ಚಿತ್ರದ ಗೀತೆ. ಪುರಂದರದಾಸರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಕೊಡಗಿನ ಕಾವೇರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಸಾಹಿತ್ಯವಿರುವ ಅಂತರಂಗದ ಮೃದಂಗ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಗೀತೆಯ ಗಾಯಕರು ಎಸ್ ಜಾನಕಿ ಹಾಗೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ.

0: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಕೇಳುಕರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ, ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿ ಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಹೆಚ್ಡಿ ಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ

0: ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗಿನ ಸಂದರ್ಶನ.
1: ಮುಖ್ಯವಾಗಿ ನಾವು ರಾಷ್ಟ್ರೀಯ ತೋಟಗಾರಿಕೆ ಕಮಿಷನ್ ಯೋಜನೆಯಲ್ಲಿ ನಾವು ತರಕಾರಿ ಬೆಳೆ ಬೆಳೆದಕ್ಕೆ ಸಹಾಯಧನವನ್ನು ಕೊಡ್ತೀವಿ, ಜೊತೆಗೆ ಈ ಕಳೆಗಳ ಪ್ರಮಾಣ ಕಡಿಮೆ ಆಗಲಿ ಮತ್ತು ತೇವಾಂಶವನ್ನು ಕಾಪಾಡಲಿ ಅನ್ನೋ ನಿಟ್ಟಿನಲ್ಲಿ ಈ ಮಲ್ಚಿಂಗ್ ಶೀಟ್ ಹಾಕಲಿಕ್ಕೂ ಸಹ ನಾವು ಇಲಾಖೆಯ ಸಹಾಯಧನವನ್ನು ಕೊಡ್ತೀವಿ ಸರ್. ಜೊತೆಗೆ ಈ ಸಂರಕ್ಷಿತ ಬೇಸಾಯದಲ್ಲಿ ಅಂದರೆ ಈ ಹೆಚ್ಚು ಗುಣಮಟ್ಟದ ತರಕಾರಿಗಳು ಉತ್ಪಾದನೆ ಆಗಿರೋ ನಿಟ್ಟಿನಲ್ಲಿ ಈ ಕ್ಯಾಪ್ಸಿಕಮ್ ಆಗ್ಬೋದು, ಯುರೋಪಿಯನ್ ಕುಕುಂಬರ್ ಆಗ್ಬೋದು, ಇದನ್ನು ಪಾಲಿಯೋಸ್ನಲ್ಲೂ ಸಹ ರೈತರುಗಳು ಬೆಳೀತಿದ್ದಾರೆ, ಅಂಥ ರೈತರಿಗೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತೀವಿ. ಜೊತೆಗೆ ಈ ಎಲ್ಲ ಬೆಳೆಗಳು ಬೆಳೀಲಿಕ್ಕೆ ಹನಿ ನೀರಾವರಿ ಪದ್ಧತಿಗಳು ಅಳವಡಿಸಿಕೊಳ್ಳಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಸರ್.
0: ಮರೆಯದೆ ಕೇಳಿ, ಈ ಸಂಜೆ 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿರುವ ಯಜಮಾನ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಮಾನಾಥ್.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ. ಮದುವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದುವೆ ಹೆಣ್ಣು ಹಾಕಿರೋ ಒಡವೆ ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತಿನ ಅಳಿಯೋದೆ ಹಾಕಿರೋ ಬಂಗಾರದಿಂದ.
1: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
2: ಈ ಸಂಜೆ 7:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ಈ ದೇಶಗಳ ನಡುವೆ ನಡೆಯುವ ICC ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಮೂಡಿಬರಲಿದೆ. ಮರೆಯದೆ ಕೇಳಿ, ಈ ಸಂಜೆ 7:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿರುವ ಮತ್ತೊಂದು ಗೀತೆ ಚಿತ್ರ ಕುಶಲವೇ ಕ್ಷೇಮವೇ. ಸಾಹಿತ್ಯ ಕೆ ಕಲ್ಯಾಣ್ ಅವರದು ಸಂಗೀತ ನೀಡಿದ್ದಾರೆ ರಾಜೇಶ್ ರಮಾನಾಥ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮುಂದಿನ ಗೀತೆ ಕೇಳುವ ಮುನ್ನ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 30 ವರ್ಷದ ಮನೋಜ್ ಸಿಎನ್ ಎಂಬ ವ್ಯಕ್ತಿ ಮೇ ತಿಂಗಳ 12ನೇ ತಾರೀಕಿನಿಂದ ಬನ್ನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: ದುಂಡು ಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಕಪ್ಪು ತಲೆಗೂದಲು ಹೊಂದಿದ್ದಾರೆ. ಕಾಣೆಯಾದಾಗ ಹಸಿರು ಹಾಗೂ ಬಿಳಿ ಬಣ್ಣದ ಟೀಶರ್ಟ್ ಹಾಗೂ ಆಕಾಶ ನೀಲಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ 30 ವರ್ಷದ ಮನೋಜ್ ಸಿಎನ್ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
4: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
5: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
4: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
5: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
4: ಕೇಳಿ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
5: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ

0: ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಧ್ರುವ ಚಿತ್ರದ ಗೀತೆ, ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಚಿತ್ರ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸ್ವರಕಲ್ಪನೆ ಗುರುಕಿರಣ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:00 ಯೋಗವಾಣಿ ನಿತ್ಯ ಯೋಗ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದೆ ಕೇಳಿ, ನಾಳೆ ಬೆಳಿಗ್ಗೆ 9:00 ನಿತ್ಯ ಯೋಗ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ. ಆರ್ಯನ್ ಜಯಗೋಪಾಲ್ ಅವರ ಸಾಹಿತ್ಯ, ಕೋಟಿ ಅವರ ಸಂಗೀತವಿರುವ ಜೀವನದಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೌದ್ವಾಲ್.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು.
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ.
2: ಕಸ್ತೂರಿ ಮಾತ್ರೆ ತಿನ್ನಿ.
3: ನಾಕರಿಗೆ ಜೈ ಎನ್.

ಈ ಸಂಜೆ 4:30 ಕನ್ನಡ ಭಾರತಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಕಥೆಗಾರ್ತಿ ಡಾಕ್ಟರ್ ಎಂಎಸ್ ವೇದ. ಸಂಜೆ 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡ್

బ్రిగేడియర్ డాక్టర్ కేశవమూర్తి జి. ప్రస్తుతి చిన్మయ్ కేఎస్. ఈ కార్యక్రమద ప్రాయోజకరు అపోలో బీజిఎస్ ఆసుపత్రి, కువెంపు నగర, మైసూరు. ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸುತ್ತಿದ್ದೀರಿ. ಇನ್ನು ಮುಂದೆ ಕೇಳೋಣ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಮೈನಾ ಚಿತ್ರಕ್ಕಾಗಿ ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
3: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
2: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
3: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
2: ಯಾವತ್ತಿ ಬರುತ್ತೆ ಈ ಕಾರ್ಯಕ್ರಮ?
3: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
2: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬಹುದಾ?
3: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
2: ಮೇಲ್ ಕೂಡ ಮಾಡಬಹುದೇನೋ?
3: ಓ ಖಂಡಿತ, replyair@mysore.gmail.com.
2: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
4: ಸುತ್ತಮುತ್ತ?

ಜೂನ್ 29 12:45 ಅಕಾಲ ಪ್ರೌಢಾವಸ್ಥೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ನೆನಪಿಡಿ, ಜೂನ್ 29 ಸೋಮವಾರ 12:45. ಡಾಕ್ಟರ್ ವೈದೇಹಿ ಅವರ ಸಾಹಿತ್ಯ, ಪಂಡಿತ್ ಕಾಶಿನಾಥ್ ಪತ್ತರ್ ಅವರ ಸಂಗೀತವಿರುವ ಅಮ್ಮಚ್ಚಿ ಎಂಬ ನೆನಪು ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಅನುರಾಧ ಭಟ್.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
2: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ರುಟ್ಸೆಟ್ ಸಂಸ್ಥೆ ಮೈಸೂರು ಇಲ್ಲಿನ ಎನ್ಆರ್ಎಲ್ಎಂ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಕಂಪ್ಯೂಟರ್ ಟ್ಯಾಲಿ ಇದೇ ತಿಂಗಳ 25 ಜುಲೈ ತಿಂಗಳ 31 ತಾರೀಖಿನವರೆಗೆ, ಮೊಬೈಲ್ ರಿಪೇರಿ ಮತ್ತು ಸರ್ವಿಸ್ ಜುಲೈ ತಿಂಗಳ 6 ಆಗಸ್ಟ್ 6 ಅಭ್ಯರ್ಥಿಗಳ ಅರ್ಹತೆ 18-50 ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಗಮನಿಸಿ, ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ದಿನಾಂಕದ ಒಳಗಾಗಿ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 251-9663, ಮತ್ತೊಮ್ಮೆ 251-9663, ಮೈಸೂರಿನ ಎಸ್ಟಿಡಿ ಕೋಡ್ 0821. ರುಟ್ಸೆಟ್ ಸಂಸ್ಥೆ ಮೈಸೂರು ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಇಜ್ಜೋಡು ಚಿತ್ರಕ್ಕಾಗಿ ಎಂಡಿ ಪಲ್ಲವಿ ಅವರು ಹಾಡಿರುವ ಗೀತೆ, ರಚನೆ ಸುಧೀರ್ ರಾಜ್ ಅತ್ತಾವರ್ ಅವರದು, ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಇದೇ ಭಾನುವಾರ ಬೆಳಿಗ್ಗೆ 9:40 ವಿಟಿಲಿಕೋ ಅಂದರೆ ತೊನ್ನು, ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಚರ್ಮರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ಎಂ ಅವರೊಂದಿಗಿನ ಮಾತುಕತೆ ಬಿತ್ತರಗೊಳ್ಳಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ತುತ್ತಮುತ್ತ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರಾ.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮ್ಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
4: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಎರಡನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ. ಮಧ್ಯಾಹ್ನ 12:05 ವನಿತಾ ವಿಹಾರ. ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹ್ಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೆಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಮತ್ತು ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಹೆಚ್ಡಿಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
4: ಮುಖ್ಯವಾಗಿ ನಾವು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ನಾವು ತರಕಾರಿ ಬೆಳೆ ಬೆಳೆದಕ್ಕೆ ಸಹಾಯಧನವನ್ನು ಕೊಡ್ತೀವಿ. ಜೊತೆಗೆ ಈ ಕಳೆಗಳ ಪ್ರಮಾಣ ಕಡಿಮೆ ಆಗಲಿ ಮತ್ತು ತೇವಾಂಶವನ್ನು ಕಾಪಾಡಲಿ ಅನ್ನೋ ನಿಟ್ಟಿನಲ್ಲಿ ಈ ಮಲ್ಚಿಂಗ್ ಶೀಟ್ ಹಾಕಲಿಕ್ಕೂ ಸಹ ನಾವು ಇಲಾಖೆಯ ಸಹಾಯಧನವನ್ನು ಕೊಡ್ತೀವಿ ಸರ್. ಜೊತೆಗೆ ಈ ಸಂರಕ್ಷಿತ ಬೇಸಾಯದಲ್ಲಿ ಅಂದರೆ ಈ ಹೆಚ್ಚು ಗುಣಮಟ್ಟದ ತರಕಾರಿಗಳು ಉತ್ಪಾದನೆ ಆಗಿರೋ ನಿಟ್ಟಿನಲ್ಲಿ ಈ ಕ್ಯಾಪ್ಸಿಕಮ್ ಆಗ್ಬೋದು, ಯುರೋಪಿಯನ್ ಕುಕುಂಬರ್ ಆಗ್ಬೋದು, ಇದನ್ನು ಪಾಲಿಯೋಸ್ನಲ್ಲೂ ಸಹ ರೈತರುಗಳು ಬೆಳೀತಿದ್ದಾರೆ. ಅಂಥ ರೈತರಿಗೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತೀವಿ. ಜೊತೆಗೆ ಈ ಎಲ್ಲ ಬೆಳೆಗಳು ಬೆಳೀಲಿಕ್ಕೆ ಹನಿ ನೀರಾವರಿ ಪದ್ಧತಿಗಳು ಅಳವಡಿಸಿಕೊಳ್ಳಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಸರ್.
3: ಮರೆಯದೇ ಕೇಳಿ, ಈ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ. ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿ ಜುಲೈ ತಿಂಗಳ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 2490011111, ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ರಿಷಿ ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು. ಸಾಹಿತ್ಯ ವಿ ಮನೋಹರ್ ಅವರದು. ಸಂಗೀತ ಕಲ್ಪನೆ ಗುರುಕಿರಣ್.

0: ಸಸ್ಯಸ್ಥರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸ್ಥರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಅದೇ ಕಣ್ಣು ಚಿತ್ರದ ಗೀತೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ 10:30 ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಕೇಳುಗರೇ ಗಮನಿಸಿ, ಈ ಸಂಜೆ 7:45ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಡೆಯುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಮೂಡಿಬರಲಿದೆ. ಮರೆಯದೇ ಕೇಳಿ, ಈ ಸಂಜೆ 7:45ದಿಂದ 8:45 ಹಾಗೂ 9:15ದಿಂದ ಪಂದ್ಯದ ಮುಕ್ತಾಯದವರೆಗೂ. ಆಕಾಶವಾಣಿ ಮೈಸೂರು FM 100.6, ಸಮಯ 10:00, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾ ಕೆ ವಾಗೇಶ್ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ಸಹಕಾರ ಎನ್ವಿ ಬಾಬು ನಾರಾಯಣ್, ಮೃದಂಗ ನಂಜಿಲ್ ಎಆರ್ ಅರುಳ್. ಕೇಳಿ ಶ್ಯಾಮಾ ಶಾಸ್ತ್ರಿಗಳ ರಚನೆ ಎನ್ ನೇರಮುಂ, ಪೂರ್ವಿ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ವಾಗೀಶ್ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ವಯೋಲಿನ್ ಸಹಕಾರ ಎನ್ ವಿ ಬಾಬು ನಾರಾಯಣ್, ಮೃದಂಗ ನಂಜಿಲ್ ಎಆರ್ ಅರುಳ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1:20 ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಸಂಜೆ 4:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಮಿ ಮತ್ತು ಸಂಗಡಿಗರಿಂದ ಅರ್ಜುನ ಜೋಗಿ ಹಾಡು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಗುಲ್ಜಾರ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತವಿರುವ ಘರ್ ಚಿತ್ರದ ಗೀತೆ. ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 570020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, ರಿಪ್ಲೈ AIR mysore@gmail.com.
0: ಹಾಗಿದ್ರೆ ಕೇಳಿ.

ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಕಿಶೋರ್ ಕುಮಾರ್, ಆಶಾ ಭೋಸ್ಲೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚೋರ್ ಮಚಾಯೇ ಶೋರ್ ಚಿತ್ರದ ಈ ಗೀತೆ.

0: ತೇವಾಂಶವನ್ನು ಕಾಪಾಡಲಿ ಅನ್ನೋ ನಿಟ್ಟಿನಲ್ಲಿ ಈ ಮಲ್ಚಿಂಗ್ ಶೀಟ್ ಹಾಕಲಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತೀವಿ ಸರ್. ಜೊತೆಗೆ ಈ ಸಂರಕ್ಷಿತ ಬೇಸಾಯದಲ್ಲಿ ಅಂದರೆ ಈ ಹೆಚ್ಚು ಗುಣಮಟ್ಟದ ತರಕಾರಿಗಳು ಉತ್ಪಾದನೆ ಆಗಿರೋ ನಿಟ್ಟಿನಲ್ಲಿ ಈ ಕ್ಯಾಪ್ಸಿಕಮ್ ಆಗ್ಬೋದು, ಯುರೋಪಿಯನ್ ಕುಕುಂಬರ್ ಆಗ್ಬೋದು, ಇದನ್ನು ಪಾಲಿಯೋಸ್ನಲ್ಲೂ ಸಹ ರೈತರುಗಳು ಬೆಳೀತಿದ್ದಾರೆ. ಅಂಥ ರೈತರಿಗೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತೀವಿ. ಜೊತೆಗೆ ಈ ಎಲ್ಲ ಬೆಳೆಗಳ ಬೆಳಿಲಿಕ್ಕೆ ಹನಿ ನೀರಾವರಿ ಪದ್ಧತಿಗಳು ಅಳವಡಿಸಿಕೊಳ್ಳಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಸರ್.
1: ಮರೆಯದೆ ಕೇಳಿ, ಈ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಫೂಲ್ ಔರ್ ಕಾಂಟೆ ಚಿತ್ರದ ಗೀತೆ, ಕುಮಾರ್ ಸಾನು ಹಾಗೂ ಅನುರಾಧ ಪೌದ್ವಾಲ್ ಅವರ ಧ್ವನಿಯಲ್ಲಿ.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
1: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
4: ಮದುವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದುವೆ ಹೆಣ್ಣು ಹಾಕಿರೋ ಒಡವೆ ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೆ ಹಾಕಿರೋ ಬಂಗಾರದಿಂದ.
3: ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
5: ಬೆಳಕಿಲ್ಲದೆ ಬದುಕಿಲ್ಲ,
6: ಮಣ್ಣಿಲ್ಲದೆ ಕಸುವಿಲ್ಲ,
5: ಜಲವಿಲ್ಲದೆ ಜೀವವಿಲ್ಲ,
6: ಹಸಿರಿಲ್ಲದೆ ಉಸಿರಿಲ್ಲ,
5: ಹರಿತಿಲ್ಲದೆ ಜಗತ್ತಿಲ್ಲ.

0: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
1: ಸಸ್ಯ ವೈದ್ಯರ ಕಿವಿ ಮಾತು
0: ಪ್ರಾಯೋಜಿತ ಬಾನುಲಿ ಸರಣಿ.
2: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
3: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ತಪ್ಪದೇ ಆಲಿಸಿ
0: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11 ಗಂಟೆ. ಮುಂದಿನ ಪ್ರಸಾರ ಕಾರ್ಯಗಳಿಗೆ ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ಚಂದನ. ಕೇಳುಗರೆ, ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ನಿಮ್ಮ ಬಾನುಲಿ ಗೆಳತಿ ಚಂದನ. ಕೇಳುಗರೆ, ಮತ್ತೊಂದು ಗುರುವಾರ ಬಂದಿದೆ, ಸುತ್ತಮುತ್ತ ಸಮಯನೂ ಆಗಿದೆ. ಹಾಗಾಗಿ ಒಂದಷ್ಟು ವಿಷಯಗಳನ್ನು, ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ನಾನು ನಿಮ್ಮ ಜೊತೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಇದ್ದೇನೆ. ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವಂಥ ವ್ಯಕ್ತಿಗಳು ಕೂಡ ಇಂದು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾರೆ, ನಿಮಗೆ ಮತ್ತೊಂದಿಷ್ಟು ಮಾಹಿತಿಗಳನ್ನು ನೀಡ್ತಾರೆ. ನೀವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಹಾಗಾದರೆ ಈ ಒಂದು ಗಂಟೆಗಳ ಕಾಲ ನನ್ನ ಜೊತೆಗೆ ನೀವು FM 100.6 ಟ್ಯೂನಿನ್ ಮಾಡಿ ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮ್ಮೆಲ್ಲ ಕೇಳುಗರು ಸೌಖ್ಯ ಕ್ಷೇಮ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಕೇಳುಗರೆ, ಒಂದು ಸುಂದರ ಗೀತೆಯೊಂದಿಗೆ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೆಳಗರೆ ಈಗ ನಮ್ಮೊಂದಿಗೆ 2026-27 ಶೈಕ್ಷಣಿಕ ವರ್ಷದ ಸಾಲಿಗೆ ಸೇರುವಂತಹ ವಿದ್ಯಾರ್ಥಿಗಳಿಗಾಗಿ BPA ಪ್ರವೇಶವನ್ನು ಪಡೆದುಕೊಳ್ಳುವಂತಹ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗಾಗಿ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸೋಣ. ಹಲೋ ಆಕಾಶವಾಣಿ, ನಮಸ್ತೆ. ಮೇಡಮ್, ರಶ್ಮಿ ಚಿಕ್ಕಮಗಳೂರು, ಸಂಗೀತ ಉಪನ್ಯಾಸಕರು, ವಿಶ್ವವಿದ್ಯಾನಿಲಯ, ಲಲಿತ ಕಲಾ ಕಾಲೇಜು, ಮಾನಸ್ ಗಂಗೋತ್ರಿ ಅಲ್ವಾ?
4: ಹೌದು.
3: ಕೆಳಗರೆ ಇವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೇಡಮ್ ಹೇಳಿ, ನಿಮ್ಮ ವಿಶ್ವವಿದ್ಯಾನಿಲಯದಿಂದ BPAಗಾಗಿ ಪ್ರವೇಶವನ್ನು ಬಯಸುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾಹಿತಿಯನ್ನು ನೀಡಬಹುದು?
4: ಅಂದರೆ
3: ಯಾವ ಕೋರ್ಸ್ಗಳಿಗೆ ನೀವು ಪ್ರವೇಶವನ್ನು ಕಲ್ಪಿಸ್ತಾ ಇದ್ದೀರಾ, ಅದಕ್ಕೆ ಅಂತಿಮ ದಿನಾಂಕ ಯಾವುದು, ಯಾರೆಲ್ಲ ಸೇರ್ಕೋಬಹುದು, ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ಮಾಹಿತಿಯನ್ನು ನೀಡಿ ಮೇಡಮ್.
4: ನಮ್ಮ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದುಕೊಂಡಿದೆ. ಸೊ ಈಗ ನಾವು BPA ಅಂತ, ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ, ಇದರಲ್ಲಿ ಮೇನ್ ಆಗಿ ಸಂಗೀತ, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಭರತನಾಟ್ಯ ಮತ್ತು ನಾಟಕ ವಿಭಾಗ, ಈ ಮೂರಕ್ಕೆ ಡಿಗ್ರಿ ಕೋರ್ಸ್ ಇರುತ್ತೆ. ಮಾಮೂಲಿ ಎಲ್ಲ ಕಾಲೇಜಸ್ಸಲ್ಲೂ ಹೇಗೆ BA, BSc, BCOM, BCA ಇರುತ್ತೋ ಅದೇ ಥರ ಇದನ್ನು BPA ಅಂತ. ಸೊ ಇದು ಡಿಗ್ರಿ ಕೋರ್ಸ್ BPA. ಮತ್ತೆ ನಮ್ಮಲ್ಲಿ ಮಾಸ್ಟರ್ ಡಿಗ್ರಿನೂ ಇರುತ್ತೆ, PhDನೂ ಇರುತ್ತೆ. ಇಲ್ಲಿ ವಯಸ್ಸಿನ ಮಿತಿ ಏನಿಲ್ಲ. PUC ಆದ ನಂತರದಲ್ಲಿ ಡಿಗ್ರಿ ಇದನ್ನ PUC ಆದ ನಂತರದವ್ರು ಯಾರಾದರೂ ತಗೋಬಹುದು. ಮಾಸ್ಟರ್ಸ್ಗೆ ಸೀನಿಯರ್ ಮ್ಯೂಸಿಕ್ ಅಥವಾ ಸೀನಿಯರ್ ಡ್ಯಾನ್ಸ್ ಆಗಿರಬೇಕು, ಪ್ಲಸ್ ಯಾವುದಾದ್ರು ಡಿಗ್ರಿ ಕೋರ್ಸ್ ಆಗಿರಬೇಕು. ನಂತರದಲ್ಲಿ PhD ವ್ಯವಸ್ಥೆನೂ ನಮ್ಮಲ್ಲಿ ಇದೆ. ಎಲ್ಲದೂ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದುಕೊಂಡಿದೆ. ಸೊ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ಸು ಆ್ಯಡ್ ಆಗುತ್ತೆ, ಇದರಲ್ಲಿ ವಯಲಿನ್ನು, ಮೃದಂಗ, ಫ್ಲೂಟು, ವೀಣೆ ಎಲ್ಲದನ್ನ ಕಲಿಬಹುದು.
3: ಸಂಗೀತ ಅಲ್ಲದೆ ಸಂಗೀತ ಅಂದ್ರೆ ವಾದ್ಯಗಳನ್ನ ಕೂಡ ಕಲಿಸುವಂತ ಕೋರ್ಸ್ ಇದು.
4: ಖಂಡಿತ,
3: 3 ವರ್ಷದ ಕೋರ್ಸ್.
4: ಗಮಕ ಕೂಡ ಇದೆ ಇಲ್ಲಿ.
3: ಗಮಕ ವಾಚನ,
4: ಹೌದು, ಗಮಕ ವಾಚನ, ಅದರ ಬಗ್ಗೆ ಸ್ಟಡೀಸ್ ಇಲ್ಲಿ. ಈಗ ಮ್ಯೂಸಿಕ್ ಅಂದ್ರೆ ಇದಕ್ಕೆ ಎಷ್ಟೋ ಇತಿಹಾಸ ಇದೆ, ಎಷ್ಟೋ ವರ್ಷಗಳ ಇತಿಹಾಸ ಅದರ ಬಗ್ಗೆ. ಥಿಯೇಟರ್, ಡ್ರಾಮಾ ಅಂದ್ರೆ ಕೆಲವು ಒಂದಷ್ಟು ಜನಕ್ಕೆ ಡ್ರಾಮಾ ಅಂದ ತಕ್ಷಣ ಡ್ರಾಮಾ ಮಾಡೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಥಿಯೇಟರ್ ಬಗ್ಗೆ, ಓಲ್ ಯಾವ ಕಾಲದಿಂದ, ಭರತನ ನಾಟ್ಯಶಾಸ್ತ್ರದಿಂದ ಹೇಗೆ ಥಿಯೇಟರ್ ಶುರುವಾಯ್ತು, ಅದ್ರ ಬಗ್ಗೆ ಸಂಪೂರ್ಣವಾಗಿ. ನಮ್ಮಲ್ಲಿ ವಿಶ್ವವಿದ್ಯಾನಿಲಯ ಸ್ಪೆಷಲ್ ಅಂದ್ರೆ ಥಿಯರಿ ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್. ಈಗ ಯಾರು ಈಗ ಜೂನಿಯರ್ ಸೀನಿಯರ್ ಅಂತ ವಿದ್ಯಾರ್ಥಿಗಳು ಸಂಗೀತ ಎಲ್ಲ ಹೋಗ್ತಾರೋ ಅದರಕ್ಕಿಂತ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಥಿಯರಿ ಸಬ್ಜೆಕ್ಟ್ ತುಂಬಾ ವೈಡ್ ಆಗಿದೆ, ಎಷ್ಟು ತಿಳ್ಕೋಬಹುದು.
3: ಸಾಮಾನ್ಯವಾಗಿ ಮೊದಲನೇ ಹಂತದಿಂದ ಅಂದ್ರೆ ಪೂರ್ವ ಎಲ್ಲಿಂದ ಅದು ಶುರುವಾಯಿತು, ಹೇಗೆ ಶುರುವಾಯಿತು ಅನ್ನೋದೆಲ್ಲವನ್ನ ಒಳಗೊಂಡಂತೆ ಕೋರ್ಸ್ ಇದಾಗಿರುತ್ತೆ. ಪ್ರಾಕ್ಟಿಕಲ್ ಅಂಡ್ ಥಿಯರಿಟಿಕಲ್ ಆಗಿ ಎರಡೂ ರೀತಿಯಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಅದರಲ್ಲಿ ಪಳಗ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ ಮೇಡಮ್? ಈಗ 3 ವರ್ಷದ ಅವಧಿನಲ್ಲಿ ಯಾವ್ಯಾವ ರೀತಿಯಾದ ಇದು ಪ್ರವೇಶ ಪಡ್ಕೋಬಹುದು ಅಂತ, ಒಂದು ಸಂಗೀತ ಮತ್ತು ನಾಟಕ ಮತ್ತೆ ಗಮಕ ಮತ್ತೆ ಭರತನಾಟ್ಯ ಕೂಡ ಇದೆ ಅಲ್ಲ?
4: ಭರತನಾಟ್ಯ, ಹೌದು.
3: ಅಲ್ಲಿಗೆ 4 ರೀತಿಯ ವಿಷಯಗಳಿಗೆ ಪ್ರವೇಶವನ್ನ ಪಡ್ಕೋಬಹುದು. ಇದು ಸೆಮಿಸ್ಟರ್ ಸ್ಕೀಮ್ ಆಗಿರುತ್ತಾ ಮೇಡಮ್?
4: ಹೌದು,
3: 3 ವರ್ಷದ ಅವಧಿ,
4: 6 ತಿಂಗಳು,
3: 6 ತಿಂಗಳ ಒಂದೊಂದು ಸೆಮಿಸ್ಟರ್ ಆಗಿರುತ್ತೆ. ಬಹುತೇಕ ಎಲ್ಲ ಈಗ ಬರುವಂತಹ ಪದವಿಗಳೆಲ್ಲ ಹಾಗೆ ನಡೀತಾ ಇರೋದ್ರಿಂದ ಇದು ಕೂಡ ಅದೇ ರೀತಿಯದಾಗಿದೆ. ಮೇಡಮ್,
4: ಹೇಗೆ ನೀವು ಬೇರೆ ಕಾಲೇಜಲ್ಲೆಲ್ಲ ಓದ್ತಿರೋ ಅದೇ ತರ ಇಲ್ಲನು, ಅದೇ ತರ ಇರುತ್ತೆ.
3: ಓಕೆ ಮೇಡಮ್, ಕಡೆ ದಿನಾಂಕ ಅಂತ ಏನಾದ್ರೂ ಇದಕ್ಕೆ ಇದೆಯಾ, ಯಾವಾಗ ಸೇರ್ಕೊಳ್ಳೋದು, ಅದಕ್ಕೆ ದಿನಾಂಕ ನಿಗದಿಪಡಿಸಿದ್ದಾರಾ?
4: ಹೌದು, ಇಲ್ಲಿ June 30th ಅಂತ ಇದೆ, ಬಟ್ ಒಂದು 10 ಡೇಸ್ ಎಕ್ಸ್ಟೆಂಡ್ ಆಗತ್ತೆ.

0: ಓಕೆ. ಹಾಂ
1: ಡ್ಯೂ ಫೀಸಲ್ಲೂ ನಾವು ಮಾಡ್ಕೋಬಹುದು, ಅದರಲ್ಲೇನು ತೊಂದರೆ ಇಲ್ಲ. ಆದಷ್ಟು ಬೇಗ ಬಂದರೆ ಒಳ್ಳೆಯದು ಅಷ್ಟೆ. ಆಮೇಲೆ ನಮ್ಮಲ್ಲಿ ಲಿಮಿಟೆಡ್ ಅಂತಲೂ
0: ಗರಿಷ್ಠ
1: ಇರುತ್ತೆ.
0: ಎಷ್ಟು ಸಂಖ್ಯೆಯಲ್ಲಿ ಪ್ರವೇಶವನ್ನು
1: ಅದೇ
0: ಪಡ್ಕೋಬಹುದು ಮೇಡಮ್? ಎಷ್ಟು
1: ಅದೇ
0: ಜನಕ್ಕೆ?
1: ನಾನು 20 ಅಂತ ಇರುತ್ತೆ ನಮಗೆ.
0: ಹ್ಞೂ ಹ್ಞೂ
1: ಸೊ ಅಷ್ಟರಲ್ಲಿ ಆದಮೇಲೆ ಕಷ್ಟಪಡೋದಕ್ಕಿಂತ ಆದಷ್ಟು ಬೇಗ
0: ಹ್ಞೂ ಹ್ಞೂ
1: ವಿಚಾರ
0: ಖಂಡಿತ.
1: ತಿಳಿದ ತಕ್ಷಣ ಬಂದರೆ
0: ಮೊದಲು
1: ಒಳ್ಳೆಯದು.
0: ಬಂದವರಿಗೆ ಆದ್ಯತೆ ಅನ್ನೋ ಮೇರೆಗೆ
1: ಖಂಡಿತ
0: ಸೀಟು
1: ಹೌದು
0: ಅನ್ನೋದು
1: ಹೌದು.
0: ನಿಯಮ ಮೇಡಮ್.
1: ಫೀಸಸ್ಸರು ತುಂಬ ಕಡಿಮೆ ಇದೆ ನಮ್ಮಲ್ಲಿ,
0: ಹ್ಞೂ ಹ್ಞೂ ಹ್ಞೂ
1: 13,000 ಫೀಸು.
0: ಮೇಡಮ್, ಆಗಲಿ.
1: ಹಾಗಾಗಿ
0: ಹೆಚ್ಚಿನ ಮಾಹಿತಿ, ಈ ಥರ ಎಲ್ಲ ಮಾಹಿತಿಗಳು ಬೇಕು ಅಂತಂದರೆ ಯಾರನ್ನ ಕರೆ ಮಾಡ್ಬೋದು, ಯಾರಿಗೆ ಕರೆ ಮಾಡ್ಬೋದು,
1: ನಮ್ಮ
0: ಸಂಪರ್ಕ ಸಂಖ್ಯೆ ಕೊಡ್ತೀರಾ?
1: ಖಂಡಿತವಾಗ್ಲಿ
0: ಹೇಳಿ
1: ನಮ್ಮ
0: ಮೇಡಮ್. ಹ್ಞೂ
1: ಕಾಲೇಜ್ನ ಕಚೇರಿ ಸಂಖ್ಯೆ
0: ಹ್ಞೂ
1: 0821
0: ಹ್ಞೂ
1: 241-9586.
0: ಹ್ಞೂ ಇನ್ನೊಂದು ಸಲ ಹೇಳಿ ಮೇಡಮ್.
1: 0821
0: ಹ್ಞೂ
1: 241-9586.
0: 2491-9586
1: ಆರು
0: ಮೈಸೂರಿನ
1: ಆರು
0: ಎಸ್ ಟಿ ಡಿ ಕೋಡ್ 0821.
1: ಒಂದು ಹೌದು.
0: ಈ
1: ಇನ್ನೊಂದು
0: ಸಂಖ್ಯೆಗೆ ಹಾಂ.
1: ಬೇಕಾದ್ರೂ ನಮ್ಮ ಕಾಲೇಜ್ನ
0: ಓ ಖಂಡಿತ ಹೇಳಿ
1: ತಿಳಿಸ್ಕೊಳ್ಳಿ.
0: ಮೇಡಮ್ ಹೇಳಿ.
1: 99-722-63414.
0: ಇನ್ನೊಂದು ಸಲ ನಿಧಾನಕ್ಕೆ ಹೇಳಿ ಮೇಡಮ್.
1: 99-722-63414.
0: ಒಳ್ಳೆಯದು ಮೇಡಮ್. ಎರಡು ಸಂಪರ್ಕ ಸಂಖ್ಯೆಗಳನ್ನ ಕೊಟ್ಟಿದ್ದೀರಾ. ಆಸಕ್ತ ವಿದ್ಯಾರ್ಥಿಗಳು, ಬಿ ಪಿ ಎ ಪ್ರವೇಶ ಪಡೀಬೇಕು ಅಂತ ಇರೋರು, 3 ವರ್ಷದ ಕೋರ್ಸ್ಗೆ ಸಂಪರ್ಕ
1: ಖಂಡಿತ
0: ಸಂಖ್ಯೆಯನ್ನು ನೀವು ಬಳಸಿಕೊಂಡು ಮಾಹಿತಿನ
1: ಹೌದು.
0: ಪಡ್ಕೊಂಡು ನಂತರ ಅದು ಎಂಥ ಪದವಿಯನ್ನು ಪಡ್ಕೋಬಹುದು. ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ನಮ್ಮ ವಿದ್ಯಾರ್ಥಿಗಳು ಅನ್ನೋದು ನಮ್ಮ ಆಶಯ ಕೂಡ ಮೇಡಮ್. ಇದುವರೆಗೆ
1: ಹೌದು
0: ನಮ್ಮ
1: ಖಂಡಿತ.
0: ಈ ಒಂದು ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ತೆ ಮೇಡಮ್.
1: ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.

0: ಕೇಳುಗರೆ, ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಬಿಎನ್ ಜಯರಾಮ್ ಅಧ್ಯಕ್ಷರು, ಸಕ್ಷಮ ಮೈಸೂರು ಜಿಲ್ಲಾ ಘಟಕ, ಇವರು ಸಂಪರ್ಕದಲ್ಲಿ ಇದ್ದಾರೆ. ಬನ್ನಿ, ಇವರನ್ನ ಮಾತನಾಡಿಸೋಣ. ಹಲೋ,
1: ನಮಸ್ತೆ
0: ಸರ್. ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ
0: ಸರ್. ನೀವು ಸಕ್ಷಮ ಮೈಸೂರು ಘಟಕದ ಅಧ್ಯಕ್ಷರಾಗಿದ್ದೀರಿ. ಸಕ್ಷಮ ಅಂದರೆ ಏನು, ಯಾವ ಕೆಲಸವನ್ನು ಮಾಡ್ತಾ ಇದೆ ಈ ಘಟಕ, ಮತ್ತೆ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಇದರ ಕಡೆಯಿಂದ, ಸಂಕ್ಷಿಪ್ತವಾಗಿ ಹೇಳಿ ಸರ್.
1: ಮೊದಲು ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸಕ್ಷಮ ಅಂದ್ರೆ ಸಮದೃಷ್ಟಿ ಕ್ಷಮತಾ ವಿಕಾಸ ಅನುಸಂಧಾನ ಮಂಡಲ ಅಂತ. ಇದು ಒಂದು ಆಲ್ ಇಂಡಿಯಾ ಆರ್ಗನೈಸೇಷನ್, ಅದರ ಒಂದು ಸಂಕ್ಷಿಪ್ತ ರೂಪ ಸಕ್ಷಮ ಅಂತ ನಾವು ಕರಿತೀವಿ. ಇದು ದಿವ್ಯಾಂಗರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಸಾಮಾಜಿಕ ಸಂಘಟನೆ. ಸುಮಾರು 21 ರೀತಿಯ ನ್ಯೂನತೆಗಳನ್ನ ಸರ್ಕಾರ ಗುರುತಿಸಿದೆ. ಆ 21 ರೀತಿಯ ದಿವ್ಯಾಂಗರಿಗೂ ಸಹ ಸಕ್ಷಮದ ವತಿಯಿಂದ ತನ್ನದೇ ಆದ ಮಿತಿಯಲ್ಲಿ ಅವರ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇರುವಂತ ಸಾಮಾಜಿಕ ಸಂಘಟನೆ.
0: ಬಹಳ ಒಳ್ಳೇದು ಸರ್. ಸರ್, ಇವರ ಸಂಯುಕ್ತಾಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀರಿ, ಯಾವ ಯಾವ ಕಾರ್ಯಕ್ರಮಗಳು ಅವು, ಎಲ್ಲಿ ನಡೀತಾ ಇದೆ ಸರ್?
1: ಇವತ್ತು ಗುರುವಾರ ಸಂಜೆ 5 ಸಂತ ಸೂರ್ಯದಾಸ ಜಯಂತಿ ಅಂತ, ಅವರು ಸೂರ್ಯದಾಸರು ಎಲ್ಲ ದಿವ್ಯಾಂಗರು ಒಂದು ಸ್ಫೂರ್ತಿಯನ್ನು ಕೊಟ್ಟಂತ ಮಹಾನುಭಾವ, ಕೃಷ್ಣನ ಪರಮ ಭಕ್ತರು, ಅವರ ಒಂದು ಜಯಂತಿ ಮತ್ತೆ ಪರಿಸರ ದಿನಾಚರಣೆ, ಇವೆರಡನ್ನು ಒಟ್ಟುಗೂಡಿಸಿ ಇವತ್ತು ಗಾನ ಭಾರತಿಯಲ್ಲಿ ಸಂಜೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸಂಜೆ 5 ಸಭಾ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಹೆಸರಾಂತ ನೃತ್ಯ ಕಲಾವಿದೆ ಡಾಕ್ಟರ್ ಶ್ರೀಮತಿ ಕೃಪಾ ಪಡ್ಕೆ, ಅವರು ನೃತ್ಯಗಿರಿ ನಿರ್ದೇಶಕರು ಮತ್ತು ಗಾನ ಭಾರತೀಯ ಪದಾಧಿಕಾರಿಗಳಲ್ಲೊಬ್ಬರು ಸಹ ಹೌದು, ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಅದಾದ ನಂತರ ಡಾಕ್ಟರ್ ಪಿವಿ ನಾಗರಾಜ್ ಅಂತ, ಅವರು ಮಹಾರಾಣಿ ಕಾಲೇಜಿನಲ್ಲಿ ಅವರ ಪ್ರಾಚಾರ್ಯರು, ಅವರು ಸಂತ ಸೂರ್ಯದಾಸರ ಬಗ್ಗೆ ಅವರು ತಿಳಿಸ್ಕೊಡೋರಿದ್ದಾರೆ. ಅದೇ ರೀತಿ ಡಾಕ್ಟರ್ ಎಎಸ್ ಚಂದ್ರಶೇಖರ್, ಅವರು ಖ್ಯಾತ ಆಯುರ್ವೇದ ತಜ್ಞರು ಮತ್ತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಅವರು ಈ ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆಯ ಬಗ್ಗೆ ಅವರು ಮಾತಾಡೋರಿದ್ದಾರೆ. ಇದು 5:30-6 ತನಕ ಈ ಸಭಾ ಕಾರ್ಯಕ್ರಮ ಇರುತ್ತೆ. 6:30 ನಂತರ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇರು ಕಲಾವಿದ ಡಾಕ್ಟರ್ ಕೆಟಿ ಉದಯ ಕಿರಣ್, ಅವರು ಮೂಲತಃ ಮೈಸೂರಿನವರೇ, ಈಗ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಅವರು ಅಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಂದ ಒಂದು ಸಂಗೀತ ಕಚೇರಿಯನ್ನ ಏರ್ಪಡಿಸಿರುತ್ತೆ. ಅವರಿಗೆ ಜೊತೆಯಾಗಿ ಸಿವಿ ಶ್ರುತಿ ಅವರು ವೈಲಿನ್, ಮತ್ತೆ ಮೈಸೂರಿನ ಹೆಸರಾಂತ ಮೃದಂಗ ವಿದ್ವಾನ್ ಡಾಕ್ಟರ್ ಶ್ರೀ ಎ ರಾಧೇಶ್ ಅವರು ಮೃದಂಗವನ್ನ ಅವರು
0: ಸಹಕಾರ ನೀಡ್ತಾ ಇದ್ದಾರೆ. ಓಕೆ, ಸರಿ ಸರ್, ಆಯ್ತು. ಮತ್ತೆ ಎಲ್ಲ ಅಂದ್ರೆ ಸಾರ್ವಜನಿಕರು ಕೂಡ ಮುಕ್ತವಾಗಿ
1: ಉಚಿತವಾಗಿ ಎಲ್ಲರೂ ಬರಬೇಕು ಅಂದ್ರೆ ನಮ್ಮ ಅಪೇಕ್ಷೆ, ಎಲ್ಲರೂ ಸಹ ಇದಕ್ಕೆ ಸಕ್ಷಮದ ಒಂದು ಈ ಚಟುವಟಿಕೆಗೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕು ಅಂತ ಹಾಕಿ. ಅದೇ ತರ ಸಂಗೀತದಲ್ಲಿ ಆಸಕ್ತಿ ಇದ್ದಂತವರು, ಅದೇ ತರ ಸಕ್ಷಮದ ಬಗ್ಗೆ ಆಸಕ್ತಿ ಇದ್ದಂತವ್ರು, ಇವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಇದು ಗಾನ ಭಾರತಿ ಆ ಸಭಾಂಗಣದಲ್ಲಿ ಸಂಜೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ.
0: ಇವತ್ತು ಸಂಜೆ 5:00 ಮೈಸೂರಿನ ಕುವೆಂಪು ನಗರದಲ್ಲಿ ಇರುವಂತ ಗಾನ ಭಾರತಿ ಭವನದಲ್ಲಿ
1: ಗಾನ ಭಾರತಿ
0: ಹೌದು ನಡೀತಾ ಇದೆ ಅಲ್ವಾ ಸರ್?
1: ಹೌದು ಹೌದು.
0: ಓಕೆ, ಸರಿ ಸರ್, ಬಹಳ ಒಳ್ಳೆಯ ವಿಚಾರವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಬಹುಶಃ ಕೇಳುಗರಿಗೂ ಕೂಡ ಇದು ಒಂದು ಒಳ್ಳೆಯ ವಿಚಾರ ಅಂತ ಭಾವಿಸ್ತೇವೆ. ಸಕ್ಷಮ ಅನ್ನುವಂಥದ್ದು ದಿವ್ಯಾಂಗರ ಸಬಲೀಕರಣಕ್ಕಾಗಿ ತುಡಿತಾ ಇರುವಂತ ಸ್ವಯಂ ಸೇವಾ ಸಂಸ್ಥೆ ಸಂಘಟನೆ, ಇದ್ರ ಮೂಲಕ ಮತ್ತಷ್ಟು ಉಪಯುಕ್ತ ಕಾರ್ಯಕ್ರಮಗಳು ನಡೆಯಲಿ, ಭಾಗವಹಿಸಲಿ ಸಾರ್ವಜನಿಕರು ಕೂಡ, ನಮ್ಮ ಎಲ್ಲ ಕೇಳುಗರು ಕೂಡ ಇದರ ಭಾಗವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸರ್, ನಿಮ್ಮ ಕಾರ್ಯಕ್ರಮ ಇವತ್ತು ನಡೆಯುವಂಥದ್ದು ತುಂಬು ಸಭೆಯಲ್ಲಿ ತುಳುಕ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಎಲ್ಲ ಕೇಳುಗರು ಭಾಗವಹಿಸಲಿ, ಸಾರ್ವಜನಿಕರು ಬರಲಿ ಅಂತ ನಾವು ಆಶಿಸ್ತೀವಿ ಸರ್. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ

0: ಹಾರೈಸ್ತೇವೆ ಮೈಸೂರು ಆಕಾಶವಾಣಿ ಕಡೆಯಿಂದ.
1: ಹಾಗೆ ಈ ಒಂದು ಹೇಳಲು ಅವಕಾಶ ಮಾಡಿಕೊಟ್ಟಂತ ತಮಗೂ ಸಹ ಅಕ್ಷಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
0: ನೀವು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ತೆ. ನಮಸ್ತೆ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

0: ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ.
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
3: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
2: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.

ದೈಹಿಕ ದೀಕ್ಷೆ ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನ ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಕೇಳಿದ್ರೆ ಈಗ ನಮ್ಮೊಂದಿಗೆ ಮಾತನಾಡೋದಕ್ಕೆ ಅಂತ ರಮೇಶ್ ಪಿ ರಂಗಸಮುದ್ರ, ನಿರ್ದೇಶಕರು ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ಮೈಸೂರು ಮತ್ತು ಪ್ರಗತಿಪರ ಕೃಷಿಕರು ಕೂಡ ಹೌದು, ಇವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಬನ್ನಿ ಇವರನ್ನು ಮಾತನಾಡಿಸೋಣ. ಹಲೋ
1: ಮೇಡಮ್,
0: ನಮಸ್ತೆ ಸರ್.
1: ನಮಸ್ಕಾರ ಮೇಡಮ್.
0: ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು ಮೇಡಮ್.
0: ಸರ್, ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ನಡೀತಾ ಇದೆ.
1: ಹೌದು,
0: ನಮ್ಮ ಕೇಳುಗರು ಕೂಡ ಅದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆಗಲಿ, ಇನ್ನೊಮ್ಮೆ ನೀವು ನಿಮ್ಮ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ, ಯಾವಾಗ, ಯಾರೆಲ್ಲ ಭಾಗವಹಿಸಬಹುದು ಅನ್ನೋ ಮಾಹಿತಿಯನ್ನು ನಮ್ಮ ಕೇಳುಗರಿಗಾಗಿ ಮತ್ತೊಮ್ಮೆ ನೀಡಬೇಕು.
1: ಓಕೆ ಮೇಡಮ್. ಮೇಡಮ್, ನಮ್ಮ ಆಕಾಶವಾಣಿ, ಮೈಸೂರು ಆಕಾಶವಾಣಿಯ ಈ ವಿನೂತನ ಕಾರ್ಯಕ್ರಮ ಇದೆಯಲ್ಲ,
0: ಹೌದು,
1: ಇದು ರೈತರಿಗಾಗಿ ನಡೀತಾ ಇರುವಂತ ಒಂದು ಒಳ್ಳೆಯ ಕಾರ್ಯಕ್ರಮ. ನನ್ನ ತಿಳುವಳಿಕೆಯ ಪ್ರಕಾರ ಭಾರತ ಸರ್ಕಾರದ, ಭಾರತದ ಯಾವುದೇ ಆಕಾಶವಾಣಿಯಲ್ಲಿ ಈ ತರದ ಒಂದು ಕಾರ್ಯಕ್ರಮ ಇಲ್ಲ. ಯಾಕೆಂದ್ರೆ ರೈತರಿಂದ ರೈತರಿಗಾಗಿ ರೈತರೇ ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಮ್ಮ ಆಕಾಶವಾಣಿಗೆ ಒಂದು ಅಪವಾದ ಇದೆ ಮೇಡಮ್. ಏನಂತಂದ್ರೆ, ಆಕಾಶವಾಣಿ ಬರೀ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ, ಶ್ರೋತೃದವರು ಅಲ್ಲಿ ನೋಡೋಕೆ ಏನು ಸಿಗಲ್ಲ ಅನ್ನುವಂತ ಒಂದು ಅಪವಾದ ಇದೆ ಇದಕ್ಕೆ.
0: ಇದು ಶ್ರವ್ಯ ಮಾಧ್ಯಮ ಆಗಿರೋದ್ರಿಂದ ನಾವು ಹೇಳಲೇಬೇಕು. ನಾವು ಬರೀ ಹೇಳೋಕ್
1: ಶ್ರವ್ಯ
0: ಸಾಧ್ಯ,
1: ಮಾಧ್ಯಮ,
0: ನೀವು ಆ ಕಡೆಯಿಂದ ಕೇಳೋಕ್ ಸಾಧ್ಯ ಕೇಳುಗರಿಗಾಗಿ, ದೃಶ್ಯ
1: ಹೌದು.
0: ಮಾಧ್ಯಮ ಅಲ್ಲ.
1: ಆದ್ರೆ ಆದ್ರೆ ಮೇಡಮ್, ಈ ಕೃಷಿ ರಂಗ ವಿಭಾಗದಲ್ಲಿ ನಾವು ಯಶಸ್ವಿ ರೈತರ ಇಂಟರ್ವ್ಯೂ ಸಂದರ್ಶನಗಳು ಇರ್ತಾವಲ್ಲ, ಅಲ್ಲಿ ಅವರು ಸಂದರ್ಶನ ನಡೆಸ್ಕೊಡುವಾಗ ಅವರ ಸಾಧನೆಗಳನ್ನ ಹೇಳ್ತಾ ಇರ್ತಾರೆ ನಮ್ಗೆ. ಅಯ್ಯೋ, ನಾವು ನೋಡ್ಬೇಕಲ್ಲ ಎಂತೆಂತ ಕೆಲಸ ಮಾಡೋರಲ್ಲ ಅಂತ ಒಂದು ನಮ್ಗೆ ಅನಿಸ್ತಿತ್ತು. ಆ ನಮ್ಮ ಮಂದಾಳದ ಬೈಕ್ ಅನ್ನ ಅರ್ಥ ಮಾಡಿಕೊಂಡು ಮೈಸೂರು ಆಕಾಶವಾಣಿಯ ಕೃಷಿ ರಂಗ ವಿಭಾಗದವರು ಈ ತರದ ಒಂದು ವಿನೂತನ ಕಾರ್ಯಕ್ರಮ, ರೈತರ ಯಶಸ್ವಿ ರೈತರ ಏನು ಆಕಾಶವಾಣಿಯಲ್ಲಿ ತಾಕ್ ಕೊಟ್ಟಿರ್ತಾರೆ, ಆ ರೈತರ ಭೂಮಿಗೆ ಹೋಗಿ ನಾವು ನೋಡುವಂತ ಒಂದು ಅವಕಾಶವನ್ನ ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮುಖಾಂತರ ನಮ್ಮ ಮನದ ಆಸೆಯನ್ನು ಈಡೇರಿಸಿದ್ದಾರೆ ಮೇಡಮ್.
0: ಹೌದು ಸರ್, ಹೌದು,
1: ಇದು ಬಹಳ ಖುಷಿ ಆಗುತ್ತೆ ನಮ್ಗೆ. ಏನ್ ಹಿಂದಿನ ದಿನ ರಾತ್ರಿ ನಾವು ಯಾವ ರೈತರ ಎಲ್ಲಾ ಸಾಧನೆಗಳನ್ನ ನಾವು ನೋಡಿರ್ತೀವೋ, ಅವ್ರು ಬೆಳೆಸಿರುವಂತ ಗಿಡ ಮರ, ಅವ್ರ ಕೃಷಿ, ಅವ್ರ ತಾಂತ್ರಿಕತೆ, ಅವರ ಆಧುನಿಕತೆ, ಇವೆಲ್ಲವನ್ನ ನಾವು ಮಾರನೆ ಬೆಳಿಗ್ಗೆ ಆ ರೈತರ ಹೊಲದಲ್ಲೇ ಹೋಗಿ ನೋಡುವಂತ ಒಂದು ವಿಶೇಷ ಸೌಭಾಗ್ಯವನ್ನು ನಮಗೆ ಮೈಸೂರು ಆಕಾಶವಾಣಿ ಉಂಟು ಮಾಡಿದೆ. ಅದಕ್ಕಾಗಿ ನಾವು ಆಕಾಶವಾಣಿಗೆ ಆಭಾರಿಯಾಗಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಮೇಡಮ್, ಮೈಸೂರು ಆಕಾಶವಾಣಿ ಜೊತೆಗೆ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಾವಯವ ಸಹಕಾರ ಸಂಘಗಳ ಒಕ್ಕೂಟ ಹಾಗೂ ಸಮುದ್ರಿತ ಸೂತ್ರ ಸಂಘ, ಇವೆಲ್ಲರೂ ಸೇರಿ ಒಂದು ರೈತರ ಹೊಲದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಿದ್ದೀವಿ ಮೇಡಮ್, ಕೃಷಿ ಬಾನುಲಿ ಬೆಳಗು ಅಂತ. ಆ ಬಾನುಲಿ ಬೆಳಗು ನಿಜವಾಗೂ ಅನೇಕ ಸಾವಿರಾರು ಜನ ರೈತರ ಕೃಷಿಕರ ಬಾಳಿಗೆ ಬೆಳಕನ್ನು ಕೊಡುವಂತಹದ್ದು. ಇಲ್ಲಿ ಬಹಳ ವಿನೂತನ ಕಾರ್ಯಕ್ರಮಗಳು ಇರ್ತದೆ. ಯಾರು ಈ ಕಾರ್ಯ ಸಾಧನೆ ಮಾಡಿರುವಂತಹ ರೈತರ ಭೂಮಿಯಲ್ಲೇ ಹೋಗಿ ಆ ಭೂಮಿಯಲ್ಲಿ ಇನ್ನೊಬ್ಬ ವಿಶೇಷ ಸಾಧನೆಯನ್ನ ಮಾಡಿರುವಂತಹ ನಮ್ಮ ರಾಜ್ಯದಾದ್ಯಂತ ಇರುವಂತಹ ಎಲ್ಲ ಯಶಸ್ವಿ ರೈತರನ್ನು ಕರೆಸ್ತೀವಿ. ಈ ಬಾರಿ 29 ನಮ್ಗೆ ಏನು ಈ 6ನೇ ತಿಂಗಳು 26ನೇ ಇಸ್ವಿ ನಡೀತದೆ ಸೋಮವಾರ 29ನೇ ತಾರೀಕು. ಅಲ್ಲಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಸೋಮಶೇಖರಪ್ಪ ಅಂತ ಒಬ್ರು ಅಡಿಕೆ, ಭತ್ತ, ಆಮೇಲೆ ಸುಸ್ಥಿರ ಹೈನುಗಾರಿಕೆಯಲ್ಲಿ ಬಹಳ ಹೆಸರು ಮಾಡಿದ್ರು. ಬಹಳ ಕಡಿಮೆ ಸಂಖ್ಯೆಯ ದನಗಳಿಂದ 50 ದೊಡ್ಡ ಸಂಖ್ಯೆಯ ಒಂದು ಹಸುಗಳನ್ನು ಸಾಕಾಣಿಕೆ ಮಾಡಿ ಯಶಸ್ವಿ ರೈತರು ಅನ್ಸ್ಕೊಂಡವ್ರು. ಅವ್ರದ ಒಂದು ಪ್ರಧಾನ ಭಾಷಣ ಇರ್ತದೆ, ಅದನ್ನು ಕೇಳುವಂತ ಅವಕಾಶ. ಹಾಗೆ ನಮ್ಮ ಸುಬ್ಬಣ್ಣವರು ಅವ್ರ ಜಮೀನಿನಲ್ಲಿ ಮಾಡಿರುವಂತಹ ಅನೇಕ ವಿನೂತನ ಕಾರ್ಯಕ್ರಮಗಳು, ಅವರ ಬೆಳೆ ಪದ್ಧತಿಗಳು, ಇವೆಲ್ಲವನ್ನ ನಾವು ನೋಡುವಂತ ಒಂದು ಅವಕಾಶವನ್ನ ನಾವು ನಾಳಿನ ಏನು 29ನೇ ತಾರೀಕಿನ ಬಾನುಲಿ ಕೃಷಿ ಬೆಳೆ ಕಾರ್ಯಕ್ರಮದಲ್ಲಿ
0: ಬರುವ ಸೋಮವಾರ
1: ಬರುವ ಸೋಮವಾರ
0: ಎಲ್ಲರೂ ನಮ್ಮ ಕೇಳುಗರು ಕೂಡ ತೋಟಕ್ಕೆ ಬರಬಹುದು, ನೋಡಬಹುದು ಅಲ್ವಾ ಸರ್?
1: ಹ್ಞೂ ಮೇಡಮ್, ಇದು ಎಲ್ಲರಿಗೂ ಉಂಟು. ಈ ಆಕಾಶವಾಣಿಯ ಕೇಳುಗರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಮೇಡಮ್. ಆಮೇಲೆ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಏನು ಅಂದ್ರೆ, ಯಾರನ್ನು ನಾವು ಯಾವ ಏನು ಆಸೆ ಇದೆ ಇಲ್ಲ, ಎಲ್ಲ ಸ್ವಯಂ ಪ್ರೇರಿತರಾಗಿ ಅವರು ವಾಲಂಟಿಯರ್ ಆಗಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಮೇಡಮ್. ಬಂದು ತಮ್ಮ ಅನುಭವಗಳನ್ನ ಆ ಭೂಮಿಯ ರೈತರಿಗೆ ಹೇಳ್ಕೊಡ್ತಾರೆ. ಆ ರೈತ ಮಾಡಿರುವಂತ ಅನೇಕ ಅನುಭವಗಳನ್ನ ತಾವು ತಿಳ್ಕೊತಾರೆ. ಇದೊಂಥರ ರೈತರ ಒಂದು ಒಂದು ಭೇಟಿಯ ಸುಸಂದರ್ಭ ಇದು.
0: ವಿಷಯ
1: ರೈತರಿಗಾಗಿ ರೈತರೇ ನಡ್ಕೊಡ್ತಾರೆ,
0: ವಿಷಯ ಮತ್ತೆ ವಿಚಾರಗಳು ವಿನಿಮಯ ಆಗುವಂತ ಒಂದು ಸಂದರ್ಭ ಅಥವಾ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವತ್ತೊಂದ ದಿನ.
1: ಖಂಡಿತ ಮೇಡಮ್, ಈ ವಿಷಯ ಮತ್ತು ಇದ್ರ ಜೊತೆಗೆ ಒಂದು ರೈತರ ನಡುವೆ ಒಂದು ಸುಮಧುರವಾದ

0: ಸಂಜೆಗೆ
1: ಬಾಂಧವ್ಯ
0: ಬೆಳೀತದೆ.
1: ಕೂಡ ಬೆಳೆಯುತ್ತೆ. ಹಾ
0: ಹೌದು, ನಾವು ಆ ಕಾರ್ಯಕ್ರಮ ಮುಗಿಸಷ್ಟೇ ಬಂದ್ಬಿಡಲ್ಲ, ಇನ್ನು ಆ ರೈತ ಇನ್ನು ಇನ್ನೆಲ್ಲೆಲ್ಲ ನಡೆಯುವಂತ ಕಾರ್ಯಕ್ರಮಗಳಿಗೆ ಅವನು ಬರ್ತಾನೆ, ಬರುವಾಗ ಅವ್ರ ಸ್ನೇಹಿತರು ಕರ್ಕೊಂಡು ಬರ್ತಾನೆ. ಆಮೇಲೆ ನಾವು ಯಾರ್ಯಾರು ಬಂದಿರ್ತಾರೆ ಅವರೆಲ್ಲರೂ ಒಬ್ರಿಗೊಬ್ರು ಪರಸ್ಪರ ಬರ್ತದಂಗೆ ನಮ್ಗೆ ಆಕಾಶವಾಣಿಗೆ ಅರಿವು ಬರಲ್ಲ. ಅದು ಅವರ ಬುದ್ಧಿ ಕೊಟ್ಟಿಗೆ ಅನೇಕ ಸಂಬಂಧಗಳನ್ನೇ ಬೆಳೆಸ್ಕೊಂಡಿರ್ತಾರೆ.
1: ಸಂಬಂಧಗಳು, ವಿಚಾರಗಳ ಸರಪಳಿ
0: ಹೌದು,
1: ಹೊಸಿತಾ ಹೋಗತ್ತೆ ಈ ಕೃಷಿ ಬಾನುಲಿ, ಕೃಷಿ ಬೆಳಗು ಕಾರ್ಯಕ್ರಮ ಅಂತ ಹೇಳಬಹುದು.
0: ಖಂಡಿತ ಮೇಡಮ್, ಬಹಳ ರೈತರ ಪಾಲಿಗೆ ಇದೊಂದು ಸುವರ್ಣ ಅವಕಾಶವನ್ನು ನೀಡುವಂತ ಒಂದು ಕಾರ್ಯಕ್ರಮ ಇದು.
1: ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇದ್ರೊಳಗೆ ಒಳಗೊಂಡಿದೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ. ಮತ್ತೆ ಇನ್ನೇನು ವಿಶೇಷ ಆಕರ್ಷಣೆ ಇದೆ ಸರ್, ಯಾರ್ಯಾರು?
0: ಇಲ್ಲಿ ಇಲ್ಲಿ ವಿಶೇಷ ಆಕರ್ಷಣೆ ಅಂತಂದ್ರೆ ನಾವು ಸಾವಯವ ಗೊಬ್ಬರಗಳನ್ನ ಮಾರಾಟ ಮಾಡ್ತೀವಿ,
1: ಪ್ರದರ್ಶನ
0: ಪ್ರದರ್ಶನ
1: ಮಾರಾಟ
0: ಮಾಡ್ತೀವಿ,
1: ಎರಡೂ ಇದೆ.
0: ಎರಡು ಇರ್ತದೆ. ಅನೇಕ ಕೃಷಿಗೆ ಉಪಯುಕ್ತವಾದಂತ ಯಂತ್ರಗಳನ್ನ ನಾವು ಅಲ್ಲಿ ಹೊಸ ಹೊಸ ವಾಗಿ ಬಂದಿರುವಂತ ಯಂತ್ರಗಳನ್ನ ಅಲ್ಲಿ ಪ್ರದರ್ಶನ ಮಾಡಬಹುದು, ಮಾರಾಟ ಮಾಡಬಹುದು. ಎರೆಹುಳ ಗೊಬ್ಬರ ಹಾಗೂ ಸಾವಯವ ಗೊಬ್ಬರಗಳನ್ನ ಅಲ್ಲಿ ನೋಡಬಹುದು ಮತ್ತು ಮಾರಾಟ ಇದೆ. ಹೀಗೆ ಆಮೇಲೆ ಆ ರೈತರ ತೋಟದಲ್ಲಿ ಬೆಳೆಯುವಂತ ಅನೇಕ ಹಣ್ಣುಗಳು, ದವಸ ಧಾನ್ಯಗಳು, ಇವೆಲ್ಲವೂ ಕೂಡ ಮಾರಾಟ ಪ್ರದರ್ಶನ ಎರಡು ಇರ್ತದೆ ಮೇಡಮ್.
1: ಆಗ್ಲಿ
0: ಇದು
1: ಸರ್, ಆಗ್ಲಿ.
0: ಮತ್ತೊಬ್ಬರಿಗೆ ನೋಡಬಹುದು, ತಮಗೆ ಬೇಕಾದಂತ ಪದಾರ್ಥಗಳನ್ನ ಅವರು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಆ ತರದ ಒಂದು ಅವಕಾಶವನ್ನು ಇದು ಕಲ್ಪಿಸ್ತದೆ ಮೇಡಮ್.
1: ಓ ಸರಿ ಸರ್, ಎರಡೂ ರೀತಿಯಾಗಿ ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇದೆ ಕಾರ್ಯಕ್ರಮ. ಬರುವ ಸೋಮವಾರ ನಡೀತಾ ಇದೆ, ಅತ್ಯಂತ ಯಶಸ್ವಿಯಾಗಿ ನಡೀಲಿ, ಪೂರ್ಣಗೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕೇಳುಗರು ಭಾಗವಹಿಸಲಿ ಅನ್ನೋದು ನಮ್ಮ ಆಶಯ ಸರ್.
0: ಖಂಡಿತ ಖಂಡಿತ ಮೇಡಮ್, ಎಲ್ಲರೂ ಬರ್ಲಿ, ಎಲ್ಲರೂ ಬನ್ನಿ, ನಿಮ್ ಸ್ನೇಹಿತರನ್ನ ಕರ್ಕೊ ಬನ್ನಿ. ವಿಳಾಸ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಿದೆ, ನೀವೆಲ್ಲರೂ ಬಂದ್ರೆ ನಮ್ಗೆ ಬಹಳ ಖುಷಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಮೇಡಮ್. ನಮಸ್ಕಾರ.
1: ಇದುವರೆಗೆ ನಮ್ಮ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಮೇಡಮ್.

0: ಕೆಳಗರೆ ಈಗ ನಮ್ಮೊಂದಿಗೆ ಡಾಕ್ಟರ್ ಪಳನಿಸ್ವಾಮಿ, ಲೇಖಕರು ಹಾಗೂ ಸಾಹಿತಿಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಇವ್ರನ್ನ ಮಾತನಾಡಿಸೋಣ. ಹಲೋ, ನಮಸ್ಕಾರ
1: ಮೇಡಮ್. ನಮಸ್ಕಾರ ಮೇಡಮ್, ನಮಸ್ಕಾರ.
0: ಸರ್. ತಮ್ಮ ಪರಿಚಯ ಡಾಕ್ಟರ್ ಪಳನಿಸ್ವಾಮಿ ಅವರು ಅಂತ ನಾನು ಹೇಳಿದೆ.
1: ಹೌದು ಮೇಡಮ್, ಹೌದು
0: ಹೇಳಿ ಸರ್, ಯಾವ ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ವಿಷಯ
1: ಮೇಡಮ್.
0: ಮಾಹಿತಿಯನ್ನು
1: ನಮಸ್ಕಾರ, ನನ್ನ
0: ನೀಡ್ತಾ
1: ಹೆಸರು
0: ಇದ್ದೀರಾ?
1: ಡಾಕ್ಟರ್ ಪಳನಿಸ್ವಾಮಿ ಮೂಡ್ಗೂರು ಅಂತೇಳಿ. ನಾನು ಇವತ್ತು ಮಾತನಾಡ್ತಾ ಇರ್ತಕ್ಕಂಥ ವಿಷಯ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು, ಇಲ್ಲಿಯ ಒಂದು ಉಪಘಟಕವಾಗಿರ್ತಕ್ಕಂಥ ಒಂದು ಕೂಟ, ವಿಜಯಶ್ರೀ ಸಾಹಿತ್ಯ ಕೂಟ ಅಂತೇಳಿ, ವಿಜಯನಗರ ಮತ್ತು ವಿಜಯಶ್ರೀಪುರ ಸಂಯುಕ್ತವಾಗಿ ನಡೆಸತಕ್ಕಂತ ಒಂದು ಕೂಟ. ಅದರ ಒಂದು ಕಾರ್ಯಕ್ರಮವನ್ನು ನಾವು 28/6/2026 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮುಲ್ಲಕನಾಡು ಸಭಾಭವನ ಐಶ್ವರ್ಯ ಪೆಟ್ರೋಲ್ ಬಂಕ್ ಇಲ್ಲಿ ಆಯೋಜಿಸಿದ್ದೇವೆ ಮೇಡಮ್.
0: ವಿಜಯನಗರದಲ್ಲಿ
1: ಮೇಡಮ್,
0: ಮೈಸೂರಿನ ವಿಜಯನಗರದಲ್ಲಿದೆ ಅಲ್ವಾ?
1: ಹೌದು, ಮೈಸೂರಿನ ಹುಣಸೂರು ಇನ್ಕಲ್ ರಸ್ತೆಯಲ್ಲಿರ್ತಕ್ಕಂಥ ಮುಲ್ಲಕನಾಡು ಸಭಾಭವನ.
0: ಆಗ್ಲಿ ಸರ್,
1: ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮೇಡಮ್.
0: ಯಾವ ಕಾರ್ಯಕ್ರಮ, ಏನ್ ನಡೀತಾ ಇದೆ ಸರ್ ಅಲ್ಲಿ ಅವತ್ತಿನ ದಿನ?
1: ಇದು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಮೇಡಮ್. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು, ಇದರ ಉಪ ಒಂದು ಕೂಟವಾಗಿ ವಿಜಯಶ್ರೀ ಕೃಷ್ಣ ಸಾಹಿತ್ಯ ಕೂಟ ಅಂತೇಳಿ ಪ್ರಾರಂಭ ಆಗಿದೆ. ಇದು ಪ್ರಾರಂಭವಾಗಿ 1 ವರ್ಷ ಆಯ್ತು ಮೇಡಮ್. 26/2025 ಪ್ರಾರಂಭವಾದಂತ ಒಂದು ಕೂಟ, 20ನೇ ತಾರೀಕಿಗೆ ಅದು 1 ವರ್ಷವನ್ನ ಪೂರೈಸಿದೆ. ಅದರ ಅಂಗವಾಗಿ ನಾವು ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ. ಇದರ ಉದ್ದೇಶ, ಸಾಹಿತ್ಯ ಕೂಟದ ಉದ್ದೇಶ, ನಮ್ಮ ಸಂಸ್ಕೃತಿ ಪರಂಪರೆ ಇವೆಲ್ಲವುಗಳನ್ನ ಯುವ ಜನಾಂಗಕ್ಕೆ ಪ್ರತಿ ತಿಂಗಳು ಒಂದು ಮುಕ್ತ ಮಾತುಕತೆಯ ಮೂಲಕ ನಡೆಸುವುದರ ಮೂಲಕ ಅವರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದು ಸಾಹಿತ್ಯ, ಕಲೆ, ಸಂಗೀತ, ಹೀಗೆ ವಿವಿಧ ಕ್ಷೇತ್ರದ ಪರಿಣತರುಗಳು ಒಳಗೊಂಡು, ಆಸಕ್ತರುಗಳು ಒಳಗೊಂಡು ಒಂದು ಮುಕ್ತ ಮಾತುಕತೆಯ ಮೂಲಕ ಸಮಾಜದ ಒಂದು ಒಳ್ಳೆಯ ಭಾವನೆಗಳನ್ನ, ಒಳ್ಳೆಯದನ್ನ ಬಿತ್ತರಿಸುವಂತ, ಒಳ್ಳೆಯದನ್ನ ಮಾಡುವಂತ ಒಂದು ಕೆಲಸದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನ ಇಟ್ಕೊಂಡು ನಡೆಸತಕ್ಕಂತ ಒಂದು ಕೂಟವಾಗಿದೆ. ಇಲ್ಲಿಗೆ 1 ವರ್ಷ ಪೂರೈಸಿರೋದ್ರಿಂದ ನಾವು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ ಮೇಡಮ್. ಇಲ್ಲಿ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು ಮುಖ್ಯವಾಗಿ ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಆ ಕೂಟದ ಸದಸ್ಯರ ಮಕ್ಕಳುಗಳಿಂದ, ಸದಸ್ಯರುಗಳಿಂದ ಹಾಡುಗಾರಿಕೆಯನ್ನ ಮಾಡತಕ್ಕಂಥದ್ದು, ಭರತನಾಟ್ಯದ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು, ಹಾಗೆಯೇ ಬಂದಿರುವಂತಹ ಪ್ರೇಕ್ಷಕರ ಸಮೇತ ಸಾಹಿತ್ಯಾಭಿಮಾನಿಗಳು ಜೊತೆಗಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ರಸಪ್ರಶ್ನೆ ಕಾರ್ಯಕ್ರಮವನ್ನ ಏರ್ಪಡಿಸಿರೋದು, ಹಾಗೆಯೇ ಮಕ್ಕಳಲ್ಲಿಯೇ ಒಂದು ಪ್ರತಿಭೆಯ ಅನಾವರಣಗೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಭರತನಾಟ್ಯ, ಮಕ್ಕಳ ರೂಪಕ ಇವುಗಳನ್ನ ಮಾಡತಕ್ಕಂಥದ್ದು, ಜೊತೆಗೆ ಸಮಿತಿಯ ಸದಸ್ಯರ ಮೂಲಕವೇ ಅವರೇ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸುವ ರೂಪಕದಲ್ಲಿ ಆ ನಾಟಕ ಇವುಗಳನ್ನ ಏರ್ಪಡಿಸುವುದರ ಮೂಲಕ ಪ್ರಥಮ ವರ್ಷದ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಮೇಡಮ್. ಇದರಲ್ಲಿ ಎಲ್ಲರೂ ಸಹ ಭಾಗವಹಿಸುವಂತಹ ಅವಕಾಶಗಳಿದ್ದಾರೆ. ಇಂತಹದ್ದೇ ಇಂತಹವರು ಬರಬೇಕು ಅಂತದ್ದು ಇಲ್ಲ, ಬರಲೇಬಾರದು ಅಂತಕ್ಕಂಥದ್ದು ಏನು ಇಲ್ಲ. ಎಲ್ಲರೂ ಸಾಹಿತ್ಯಾಸಕ್ತರು ಮತ್ತು ಅದರಲ್ಲಿ ತುಂಬಾ ನಾವೂ ಸಹ ಇಲ್ಲಿ ಭಾಗವಹಿಸಬೇಕು, ನಮ್ಮದೇ ಆದ ಪ್ರತಿಭೆಯನ್ನ ಅನಾವರಣಗೊಳಿಸೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.
0: ಒಟ್ಟಿನಲ್ಲಿ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಅವಕಾಶವನ್ನ ನೀಡ್ತಾ
1: ಇದ್ದೀರಾ.
0: ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಅದರಲ್ಲೂ ಕೂಡ ಭಾಗವಹಿಸುವಂತ ಅವಕಾಶವನ್ನ ನೀಡ್ತಾ ಇದ್ದೀರಾ, ಆಸಕ್ತಿ ಇರೋಂತ.
1: ಮುಖ್ಯವಾಗಿ ಸಮಿತಿಯ ಸದಸ್ಯರ ಮಕ್ಕಳುಗಳು ಹೆಚ್ಚಾಗಿ ಭಾಗವಹಿಸ್ತಾರೆ, ಅವ್ರಿಗೆ ಆದ್ಯತೆಯನ್ನ ಕೊಡ್ತೇವೆ. ನಂತರ ಆಸಕ್ತರಾಗಿರ್ತಕ್ಕಂಥವ್ರಿಗೆ ಸಮಯ ಮತ್ತು ಇವುಗಳನ್ನ ಒಂದು ಏನು ಆದ್ಯತೆ ಇದೆಯೋ ಅದ್ರ ಮೇಲೆ ಅವ್ರಿಗೂ ಸಹ ಅವಕಾಶಗಳು ಇರ್ತವೆ.
0: ಆಗ್ಲಿ ಆಗ್ಲಿ.
1: ಸುಮಾರು ಇದುವರೆಗೆ

0: ಆಗ್ಲಿ
1: ಪ್ರಾಬ್ಲಮ್ಸ್
0: ಸಂತೋಷ.
1: ಆಗಲ್ಲ.
0: ಬರುವ ಭಾನುವಾರ ನಡೆಯುವಂಥ ಕಾರ್ಯಕ್ರಮ
1: ಭಾನುವಾರ
0: ಯಶಸ್ವಿ,
1: ಭಾನುವಾರ ನಡೀತಕ್ಕಂಥ
0: ಹಾಂ
1: ಕಾರ್ಯಕ್ರಮ ಮೇಡಮ್.
0: ಯಶಸ್ವಿ ಆಗಲಿ ಸರ್ ನಿಮ್ಮ ಕಾರ್ಯಕ್ರಮ. ಎಲ್ಲ ಸಭಿಕರು, ಸಾಹಿತ್ಯ ಆಸಕ್ತರು, ಪ್ರೇಮಿಗಳು ಬರಲಿ, ಅಲ್ಲಿ ಭಾಗವಹಿಸಲಿ ಹೆಚ್ಚಿನ ಸಂಖ್ಯೆಯಲ್ಲಿ. ತಮ್ಮ ಒಂದು ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅವರ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಿಕೊಳ್ಳಿಕ್ಕೆ, ಅದರ ಸದುಪಯೋಗವನ್ನು ಅವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾವು ಆಶಿಸ್ತೇವೆ.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದ
1: ತಮ್ಮ
0: ಇದುವರೆಗೆ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ ಸರ್.
1: ತಮಗೂ ಧನ್ಯವಾದ. ಶ್ರೋತೃಗಳಿಗೂ ಸಹ, ಬಾನುಲಿ ಕೇಂದ್ರದ ಅವರಿಗೂ ಸಹ ನನ್ನ
0: ಹ್ಞೂ
1: ಪ್ರೀತಿಯ ಅಭಿಮಾನದ ಗೌರವದ ಧನ್ಯವಾದಗಳು ಮೇಡಮ್.
0: ನಮಸ್ತೆ
1: ನಮಸ್ಕಾರ.
0: ಸರ್, ನಮಸ್ತೆ.
1: ನಮಸ್ಕಾರ ಮೇಡಮ್.

0: ಕೆಳಗರೆ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಕುಮಾರಸ್ವಾಮಿ ಪಿ ಸಿ ಅವರು ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಹಲೋ,
1: ನಮಸ್ತೆ.
0: ನಮಸ್ತೆ ಸರ್. ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ ಸರ್. ಜೂನ್ 28ನೇ ತಾರೀಕು ಪಲ್ಸ್ ಪೋಲಿಯೋ ಅಭಿಯಾನ ಅಂತ ಇದೆ, ಶುರು ಆಗ್ತಾ ಇದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಎಲ್ಲ ಕೇಳುಗರಿಗೆ ನೀಡಬೇಕಾಗಿ ವಿನಂತಿ.
1: ಸುತ್ತಮುತ್ತ ಕೇಳುಗರ ಎಲ್ಲ ಕೇಳುಗರಿಗೂ ಆರೋಗ್ಯ ಇಲಾಖೆ ವತಿಯಿಂದ ಮತ್ತೆ ಜಿಲ್ಲಾಡಳಿತ ವತಿಯಿಂದ ನಮಸ್ಕಾರಗಳು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 1995 ಇಸ್ವಿಯಿಂದನು ದೇಶಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದರ ಫಲವಾಗಿ 2014 ಮಾರ್ಚ್ ನಮ್ಮ ದೇಶವನ್ನ ಪಲ್ಸ್ ಪೋಲಿಯೋ ಫ್ರೀ, ಯಾವುದೇ ಕಾಯಿಲೆಯಿಂದ ಇದನ್ನ ಮುಕ್ತ ಅಂತ ಹೇಳಿ ಘೋಷಿಸಲಾಗಿತ್ತು. ಹಾಗೆ ಮುಂದುವರೆದು ನಮ್ಮ ಅಕ್ಕಪಕ್ಕ ದೇಶಗಳಲ್ಲೂ, ಅಫ್ಘಾನಿಸ್ತಾನ್ ಇರ್ಬೋದು ಅಥವಾ ಪಾಕಿಸ್ತಾನ್ ಇರ್ಬೋದು, ಅಲ್ಲಿ ಸಹ ಕೇಸಸ್ಗಳು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇರೋ ಕಾರಣ 28ನೇ ತಾರೀಕು ಭಾನುವಾರದಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನ ನಾವು ಜಿಲ್ಲಾದ್ಯಂತ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿದೆ. ಮುಖ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಿಇಒರ ಅಧ್ಯಕ್ಷತೆಗಳ ಸಭೆಗಳು ಇರಬಹುದು, ಹಾಗೆ ಕೆಳ ಹಂತದಲ್ಲಿ ಆಶಾ ಕಾರ್ಯಕರ್ತೆಯರು, PHCOs, ವೈದ್ಯಾಧಿಕಾರಿಗಳು ಎಲ್ಲರನ್ನೂ ಒಳಗೊಂಡಂತೆ

0: ತರಬೇತಿಗಳನ್ನು ಮಾಡಲಾಗಿದೆ. ಈ
1: ಓಕೆ
0: ಒಂದು ದಿನದಂದು 28ನೇ
1: ಜೂನ್.
0: ತಾರೀಕಿನಂದು ಸುಮಾರು ಇದೇ ತಿಂಗಳು ಜೂನ್ 28ನೇ ತಾರೀಕಂದು ಭಾನುವಾರ 5 ವರ್ಷದ ಒಳಗಿರತಕ್ಕಂತ ಮಕ್ಕಳಿಗೆ ಸುಮಾರು 219,521 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಹಾಕುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಾರ್ವಜನಿಕರು 5 ವರ್ಷದೊಳಗಿರತಕ್ಕಂಥ ಮಕ್ಕಳನ್ನ ತಂದೆ ತಾಯಿಗಳು ಬೂತಿಗೆ ಕರ್ಕೊಂಡು ಹೋಗ್ಬೇಕು. ನಿಯರ್ ಬೈ ಹಾಸ್ಪಿಟಲ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲಿ ಜನಸಂದಣಿ ಜಾಸ್ತಿ ಇದೆ ಅಂತ ಜಾಗಗಳಲ್ಲೇನೆ ನಾವು ಈ ಒಂದು ಬೂತ್ಗಳನ್ನ ನಾವು ಗುರುತು ಮಾಡಿದ್ದೇವೆ. ಸುಮಾರು ಜಿಲ್ಲೆಯಾದ್ಯಂತ 1641 ಬೂತ್ಗಳನ್ನ ನಾವು ಗುರುತು ಮಾಡಿದ್ದೀವಿ. ಹಾಗೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಪ್ರವಾಸಿಗರ ತಾಣ ಆಗಿರೋ ಕಾರಣ ಝೂ ಇರ್ಬೋದು, ಅರಮನೆ ಇರ್ಬೋದು, ಇತರ ಪ್ರವಾಸಿ ತಾಣಗಳಲ್ಲೂ ಸಹ ನಾವು ಅಧಿಕವಾಗಿ ಟ್ರಾನ್ಸಿಟ್ ಟೀಮ್ಗಳನ್ನ ಹಾಕಿದೀವಿ. ಅವು ಸುಮಾರು 51 ಪ್ರತ್ಯೇಕ ಬೂತ್ಗಳನ್ನಾಗಿದ್ದೀವಿ. ಹಾಗೆ ಎಲ್ಲಾ ಮಕ್ಕಳಿಗೂ ಯಶಸ್ವಿಯಾಗಿ ಲಸಿಕೆಯನ್ನ ನೀಡುವ ನಿಟ್ಟಿನಲ್ಲಿ ಸುಮಾರು 6,777 ಸಿಬ್ಬಂದಿಯವರೆಗೂ ನಾವು ವ್ಯಾಕ್ಸಿನೇಟ್ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಜೊತೆಗೆ ಅವತ್ತು ಯಾರು ಬೂತಿಗೆ ಬಂದು ಮಿಸ್ ಬರ್ದಲೇ ಮಿಸ್ ಆಗಿದ್ರೆ ಅಂತವ್ರನ್ನ ಆಗ್ದಲೇ ಇದ್ರೆ ಮನೆ ಮನೆಗಳಿಗೆ ಕವರ್ ಮಾಡ್ಲಿಕ್ಕೆ 778,000 ಮನೆಗಳು ಭೇಟಿ ನೀಡುವ ನಿಟ್ಟಿನಲ್ಲಿ 29ನೇ ತಾರೀಕು 30ನೇ ತಾರೀಕು ಹೌಸ್ ಟೋಸ್ ಆಕ್ಟಿವಿಟಿನೂ ಸಹ ಮನ್ಮನೆ ಭೇಟಿ ನೀಡ್ತೀವಿ. ಅವತ್ತೂ ಸಹ ಲಸಿಕೆಯನ್ನ ಪಡುವಲ್ಲಿ ತಾವು ಕಾರ್ಯಸಾಧನದ್ರ ಆಗ್ಬೇಕು ಅಂತ ಎಲ್ಲಾ ಸಾರ್ವಜನಿಕರಲ್ಲಿ ನನ್ನ ಆಕಾಶವಾಣಿ ಮೂಲಕ ಕೇಳ್ಕೊಳ್ತೇನೆ.
1: ಖಂಡಿತ ಸರ್, ಧನ್ಯವಾದ. ಎಷ್ಟೆಲ್ಲ ರೀತಿಯಲ್ಲಿ ಸಜ್ಜಾಗಿದ್ದೀರಾ ನಿಮ್ಮ ಒಂದು ಇಂಥ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜೂನ್ 28ನೇ ತಾರೀಕು ಆದಷ್ಟು ಎಲ್ಲ 5 ವರ್ಷದ ಒಳಗಿನ ಮಕ್ಕಳಿಗೆ ಹಾಕಿಸ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ. ಅದಲ್ಲದೆ ಹೊರಗಡೆಯಿಂದ ಬರುವಂಥವ್ರು ಮೈಸೂರಿಗೆ ಭೇಟಿ ಮಾಡುವಂಥವ್ರು, ಯಾಕಂದರೆ ಅದು ರಜಾ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭೇಟಿ ನೀಡ್ತಾನೆ ಇರ್ತಾರೆ ಜನಗಳು, ಅವ್ರಿಗೆ ಕೂಡ ಈ ಮಕ್ಕಳಿಗೆ ಕೂಡ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕೂ ಕೂಡ ಕಾರ್ಯಪ್ರವೃತ್ತರಾಗ್ತಾ ಇದ್ದೀರಾ ಸರ್. ಜೊತೆಗೆ ಇದಲ್ಲದೆ ಮನೆ ಮನೆಗೆ ಹೋಗಿ ಜುಲೈ 1ರವರೆಗೂ ನಡೆಯುತ್ತೆ ಈ ಪಲ್ಸ್ ಪೋಲೋ ಅಭಿಯಾನ ಅಲ್ವಾ ಸರ್? ಯಾರು ತಪ್ಪಿಸ್ಕೊಂಡಿದ್ದಾರೆ ಅಂತ ಮಕ್ಕಳನ್ನ ಕೂಡ ಹುಡುಕಿ ಹಾಕುವಂಥದ್ದು ನಡೆಯುತ್ತೆ ಪ್ರತಿ ವರ್ಷ.
0: ಹೌದು
1: ಸರ್, ಅದು 5 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ, ಅದು 5 ವರ್ಷ ತುಂಬದ ಮಕ್ಕಳಿಗಿಲ್ಲ ಅಲ್ಲ?
0: 5 ವರ್ಷದ
1: ಒಳಗಡೆ
0: ತಿಂಗಳು ಒಳಗಡೆ ಇರತಕ್ಕಂತ ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಮಾಡ್ತಾ ಇದ್ದೀನಿ. ನಾವು ಮುಂಚೆನೆ ನಾವು ಹೇಳಿದಾಗೆ 1995 ಇಸ್ವಿಯಿಂದ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಇದೊಂದು ಸಾರ್ವಜನಿಕರಲ್ಲೂ ಸಹ ಬಹಳ ಪ್ರಚಲಿತವಾಗಿರತಕ್ಕಂಥ ಕಾರ್ಯಕ್ರಮ. ಈಗ ಆಲ್ರೆಡಿ ಸಾರ್ವಜನಿಕರು ಸರ್ಕಾರದೊಂದಿಗೆ ಕೈ ಜೋಡಿಸಿ ಅರಿವು ಆಲ್ರೆಡಿ ಇದೆ. ಹಾಗೂ ಈ ಒಂದು 15 ದಿನದಲ್ಲೂ ನಾವು ಆಶಾ ಕಾರ್ಯಕರ್ತೆಯ ಮೂಲಕ, PHCO ಮೂಲಕ ಮತ್ತು ವೈದ್ಯರ ಮೂಲಕ ನಾವು ಅರಿವನ್ನ ಮೂಡಿಸೋ ನಿಟ್ಟಿನಲ್ಲಿನೂ ಸಹ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಆದ ಕಾರಣ ಎಲ್ಲರೂ ನನಗೆ ನಮ್ಮ ಏನು ಗುರುತು ಮಾಡಿದೀವಿ, ಆ ವ್ಯಾಕ್ಸಿನೇಷನ್ಸ್ ಮೂಲಕ ಲಸಿಕೆಯನ್ನ ಪಡಿಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ.
1: ಆಗ್ಲಿ ಸರ್, ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿ ನಮ್ಮ ಕೇಳುಗರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೀರಾ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.
0: ಆಕಾಶವಾಣಿಯವರಿಗೆ ಸುತ್ತಮುತ್ತದಲ್ಲಿ ನಾನು ಭಾಗವಹಿಸಿ ಎಲ್ಲರಿಗೂ ಈ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಯ ಎಲ್ಲ ಅಧಿಕಾರಿಗಳು ಮತ್ತು ತಮಗೂ ತುಂಬ ಹೃದಯದ ಧನ್ಯವಾದಗಳನ್ನ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ಹಾಗೂ ಇಲಾಖೆಯ ಪರವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮಸ್ತೆ.
1: ಸಂತೋಷ ಸರ್, ನಮಸ್ತೆ. ಧನ್ಯವಾದ. ಕೆಳಗ್ರೆ, ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ ಇನ್ನೊಂದಿಷ್ಟು ಕಾರ್ಯಕ್ರಮಗಳು, ಅದರ ಮಾಹಿತಿಯನ್ನು ನಿಮಗೆ ತಲುಪಿಸ್ತೇವೆ ಬರುವ ಗುರುವಾರ 11 ಗಂಟೆಯಿಂದ 12 ಗಂಟೆವರೆಗೆ. ಕಾರ್ಯಕ್ರಮ ಕೇಳಿದ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಗುರುವಾರ ಭೇಟಿಯಾಗೋಣ. ಆಕಾಶವಾಣಿ ಮೈಸೂರು FM 100.6, ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
2: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಕು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಕಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ನೋಂದಣಾಧಿಕಾರಿಗಳೇನಿದ್ದಾರೆ ಅವ್ರಿಗೂ ಸಹ ಈಗಾಗಲೇ ತರಬೇತಿಯಾಗಿದೆ ಮತ್ತು ವಿಶೇಷವಾಗಿ ಇವತ್ತಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿಯನ್ನು ಕೊಡುವಂತಹ ಕೆಲಸ ನಾವು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ. ಅವರೆಲ್ಲರನ್ನೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿಡುತ್ತೆ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
2: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953 ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ರಾಜ್ಯದ ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13,00,000 ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ. ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ, ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ. ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ ಬಡವರ ಹಿತದೃಷ್ಟಿಯಿಂದ ಜುಲೈ 1 ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುವುದು ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿದ್ದು 27ರಂದು ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಚಿಂತನಾ ಸಮಾವೇಶ ಆಯೋಜಿಸಿದೆ. ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಾಹಿತಿ ನೀಡಿ, ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಆಧರಿಸಿ ಈ ಚಿಂತನಾ ಸಮಾವೇಶ ನಡೆಯಲಿದೆ. ರಾಜ್ಯದ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿ ಎಸ್ಎಂ ಜಾಮ್ದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ನಶಾಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ವರ್ಷದ ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು

0: ನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ದತೆಗಳು ಭರದಿಂದ ಸಾಗಿವೆ. ನಾಳೆ ಶುಕ್ರವಾರ ಶ್ರದ್ದಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ, ಮುಸಲ್ಮಾನರಿಗೆ ಮುಹರ್ರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮುಹರ್ರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ, ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ ಎರಡು ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮುಹರ್ರಂ ಮೊದಲ ದಿನದಂದು ಇಸ್ಲಾಮಿನ ಎರಡನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮೊಹರ್ರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶ್ಶಿರ ಅಯ್ಯೂಬ್. ಈಗ ಮೊದಲನೇದಾಗಿ ತಹಸೀನಾರವರೇ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಇಬ್ಬರು ಮೊಮ್ಮಕ್ಕಳಾದ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಹೇಳ್ತೀರಾ?
2: ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಹಿಜರಿ 4ನೇ ವರ್ಷ ಅಂದರೆ ಕ್ರಿಸ್ತ ಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹು ಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾನ್ಹು

0: ಅವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು.
1: ಹಜರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರಿ. ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂ ರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ.
2: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಹಜರತ್ ಇಮಾಮ್ ಹಸನ್ ರಲಿಯಲ್ಲಾವು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾವು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಈ ರೀತಿ ಹೇಳಿದರು. ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ ಎರಡು ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ, ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು. ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹರೊಡನೆ ನನ್ನ ಇಬ್ಬರು ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರಂ ತಿಂಗಳ ಉಪವಾಸವಾಗಿದೆ.
1: ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ. ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜರತ್ ಅಲಿ ಅಂದ್ರೆ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರ್ ಅವರೇ?
3: ಇಸ್ಲಾಮಿನ ನಾಲ್ಕನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರ ನಿಧನದ ನಂತರ ಅವರ ಮಗನು ಪ್ರವಾದಿ ಮೊಹಮ್ದ್ ಸಲಲ್ಲಾಹು ಅಲೈ ವಸಲ್ಲಮರವರ ಮೊಮ್ಮಗನೂ ಆದ ಹಸನ್ ರಲಿಯಲ್ಲಾಹು ಅನ್ಹುರವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುವಾವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹುರವರು ವಿಷಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ರವರು ಬಹಳ ಧೀರರು ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು.
0: ಹಾಗಾದ್ರೆ ಮುಬಶಿರ ಅವರೇ, ಯಜೀದ್ನ ಬೈಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ರವರು ನಿರಾಕರಿಸಿದರು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?

0: 1956ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುಆವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದ್ರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುಆವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಆತ ಸುಖಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹೂರವರು ಮತ್ತು ಮದೀನದ ಕೆಲವರು ನಿರಾಕರಿಸ್ತಾರೆ. ಇದನ್ನರಿತ ಯಜೀದ್ ಹಜರತ್ ಹುಸೇನ್ ರವರಿಂದ ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕುಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹೂರವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆಯನ್ನ ಸ್ವಲ್ಪ ವಿವರಿಸ್ತೀರಾ ರಶೀದರವರೇ?
1: ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ ಬನ್ನಿ, ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ.
0: ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ.

0: ನಮ್ಮ ಸಂವಾದವನ್ನ ಮುಂದುವರಿಸೋಣ. ಹಜರತ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದ್ರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಾಸೀನರವರೇ?
1: ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಮೂರು ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. ಒಂದು, ನನ್ನನ್ನು ಮಕ್ಕ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಫ್ರಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು, ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ.
0: ಹಾಗಾದ್ರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ತೀರಾ ರಶೀದರವರೇ?
2: ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ, ಹಜರತ್ ಇಮಾಮ್ ಹುಸೇನ್ ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು ಮತ್ತು ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೆ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು. ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಗಾಸಿಗೊಳಿಸಿದರು. ಶತ್ರುಗಳು 4 ಕಡೆಯಿಂದ ಖಡ್ಗ ಈಟಿ ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಚ್ಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್

0: ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಯೂನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ, ಮುಖ, ಕುತ್ತಿಗೆ, ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು ಬೆನ್ನೆಲುಬು ಮುರಿಯುವಂತೆ ಮಾಡಿದರು.
1: ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶರ ಅವರೇ?
2: ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ. ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ರವರನ್ನು ಕೊಂದೆ ಎಂದು ಬೀಗಿರಬಹುದು, ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜರತ್ ಇಮಾಮ್ ಹುಸೇನ್ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ, ಆದರೆ ವಾಸ್ತವಿಕವಾಗಿ ಹಜರತ್ ಇಮಾನ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ 9 ಮತ್ತು 10 ಉಪವಾಸವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದರೆ ಸಾಲದು. ಅಶೂರ ದಿನದಂದು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಮ್ ಹುಸೇನ್ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಮ್ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಮ್ ಹುಸೇನ್ರವರ ತ್ಯಾಗ ಎಲ್ಲ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಮ್ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ, ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶ್ಶಿರಾ ಅಯ್ಯೋ. ನಮಸ್ಕಾರ.
3: ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
4: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
3: ಮದುವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದುವೆ ಹೆಣ್ಣು ಹಾಕಿರೋ ಒಡವೆ ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೆ ಹಾಕಿರೋ ಬಂಗಾರದಿಂದ.
2: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.

ಕೇಳುಗರೆ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 12:35 ಭಕ್ತಿಗೀತೆಗಳನ್ನು ಆಲಿಸುವಿರಿ. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, 1:30 ಹಾಗೂ ಈ ಸಂಜೆ 5:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಓಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ, ಸ್ವಾಮಿ ಮತ್ತು ಸಂಗಡಿಗರಿಂದ ಅರ್ಜುನ ಜೋಗಿ ಹಾಡು. 4:30 ಕನ್ನಡ ಭಾರತಿ, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿಬರಲಿದೆ. ಸಂದರ್ಶಕರು ಕತೆಗಾರ್ತಿ ಎಂಎಸ್ ವೇದಾ. 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮವಿದೆ. ವಿಷಯ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿ ಜಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿ ಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಹೆಚ್ಡಿ ಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗಿನ ಸಂದರ್ಶನ ಕೇಳಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಂತರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಡೆಯುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆಯನ್ನು ಆಲಿಸುವಿರಿ. ರಾತ್ರಿ 7:45 8:45 ಆನಂತರ 9:15 ಪಂದ್ಯದ ಮುಕ್ತಾಯದವರೆಗೂ ಆಲಿಸಬಹುದು. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಆಲಿಸಿದ್ದೀರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಶ್ರೀಕಾಂತ್ ಹರಿಹರಪುರ ಅವರ ರಚನೆ ಉಗಾಭೋಗ, ನಂತರ ಶ್ರೀ ಸದ್ಗುರು ಪಾದ ಪಿಡಿದು ಅವನ ಪದಗಳ ಸದಾ ನೆನೆದು, ಅವನಿಯೊಳು ಉತ್ತಮನಾಗು ಹೇ ಮನುಜ ಎಂಬ ಭಕ್ತಿಗೀತೆ. ಹಾಡಿದ್ದಾರೆ ಎಸ್ ಶಂಕರ್.

ಕಾರ್ಯಕ್ರಮದ ಕಡೆಗೆ ಅರ್ಚನಾ ಉಡುಪ ಅವರು ಹಾಡಿರುವ ಬಸವಣ್ಣನವರ ವಚನ, ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡಲ್ಲಿ ಚೆನ್ನ

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಿಂದ

ಕೆಳಗರೆ ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಮೈಸೂರಿನ ರುಟ್ಸೆಟ್ ಸಂಸ್ಥೆ ವತಿಯಿಂದ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಬರುವ ಜುಲೈ ತಿಂಗಳ 6ನೇ ತಾರೀಕಿನಿಂದ ಆಗಸ್ಟ್ ತಿಂಗಳ 6ನೇ ತಾರೀಕಿನವರೆಗೆ, ಅಂದರೆ 31 ದಿನಗಳ ಕಾಲ ಮೊಬೈಲ್ ರಿಪೇರಿ ಮತ್ತು ಸರ್ವೀಸ್ ಈ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ. ಅಭ್ಯರ್ಥಿಗಳ ಅರ್ಹತೆ ಹೀಗಿದೆ: 18ರಿಂದ 50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು ಹಾಗೂ ಸ್ವ ಉದ್ಯೋಗ ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, ಬಿಪಿಎಲ್, ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಪ್ರಾರಂಭಿಕ ದಿನಾಂಕದ ಒಳಗಾಗಿ ಸಂಸ್ಥೆಯನ್ನು ಸಂಪರ್ಕಿಸಿ ತರಬೇತಿಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬೇಕಾದ ಸಂಖ್ಯೆಯನ್ನು ಗುರುತು ಮಾಡಿಕೊಳ್ಳಿ: 251-9663. ಮತ್ತೊಮ್ಮೆ ಸಂಸ್ಥೆಯ ದೂರವಾಣಿ ಸಂಖ್ಯೆ 251-9663. ಮೈಸೂರಿನ ಎಸ್ಟಿಡಿ ಕೋಡ್ 0821. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ರುಟ್ಸೆಟ್ ಸಂಸ್ಥೆ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಆಲಿಸೋಣ. ಭೂಮಿಗೀತ ಚಿತ್ರದಿಂದ ಗೀತೆಯ ಗಾಯಕರು ಸುನೀತಾ.

0: ಜೊತೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
1: ಮದುವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದುವೆ ಹೆಣ್ಣು ಹಾಕಿರೋ ಒಡವೆ ಸೀರೆ ಅಲಂಕಾರದ ಬಗ್ಗೆ. ಏನ್ರಿ ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೆ ಹಾಕಿರೋ ಬಂಗಾರದಿಂದ.
0: ಮರೆಯದೇ ಕೇಳಿ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.

ಕಾರ್ಯಕ್ರಮದ ಕಡೆಗೆ ಭರ್ಜರಿ ಗಂಡು ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ರಘು ದೀಕ್ಷಿತ್ ಹಾಗೂ ಸಂಗಡಿಗರು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ಗುಮ್ಮಿನೇನಿ ವಿಜಯ್ ಅವರದು.

ಇದುವರೆಗೆ ಎಫ್ಎಂ 100.6 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ ಮೂಡಿಬರಲಿದೆ.

0: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ.
1: ವನಿತಾ ಭಟ್ ಅವರೇ ನಮಸ್ಕಾರ.
2: ನಮಸ್ತೆ.
1: ಗೃಹಿಣಿಯಾಗಿದ್ದುಕೊಂಡು

0: ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
1: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ಬೇರೆ ಏನಾದ್ರು ಒಂದು ಮಾಡಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅವಾಗ ನನ್ಗೆ ಅನ್ಸಿದ್ದೇನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು, ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನು ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನೋಂತ ವಿಚಾರ ಬಂತು. ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು.
0: ಈಗ ಒಂದು ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ?
1: ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವ್ದೇ ಟ್ರೈನಿಂಗ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವ್ ಏನ್ ಮಾಡ್ಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು ಆರ್ಕೆ ಮಾಮ ಅಂತಿದ್ರು. ಅವ್ರು ಏನ್ ಮಾಡಿದ್ರು, ನೀವ್ ಯಾಕೆ ಪಿಕಲ್ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೇನೆ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಫಸ್ಟ್ ಶುರು ಮಾಡಿದ ಅಪ್ಪೆ ಮಿಡಿ, ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿ.
0: ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು? ಇದರ ಒಂದು ಉಪ್ಪಿನಕಾಯಿ ಮಾಡುವುದರಲ್ಲಿ ಮತ್ತೆ ಅದರಲ್ಲಿ ಒಂದು ವೈವಿಧ್ಯತನ ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ?
1: ಅಂದ್ರೆ ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೆ. ಈಗ ಈ ಅಪ್ಪೆ ಮಿಡಿ ಅನ್ನುವಂತ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ರುಚಿ ಪರಿಮಳ ಬೇರೆ ಕಡೆ ಇಲ್ಲಿಗೆ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಅಪ್ಪೆ ಮಿಡಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅದರಲ್ಲಿ ನಾವು ಉಪ್ಪಿಗೆ ಹಾಕಿದಾಗ ಕೊಳತು ಹೋಗುದು, ಅಥವಾ ಖರೀದಿ ಮಾಡುವಲ್ಲಿ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನ ನೋಡ್ಬೇಕಾಗತ್ತೆ, ಇಂತ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಈಗ ಯಾವ ತರ ಮಾಡಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ.
0: ಈಗ ಮೂಲವಾಗಿ ನಿಮಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ, ಇದನ್ನ ಸಂಗ್ರಹಿಸುವಲ್ಲಿ ಏನೇನು ಮಾನದಂಡಗಳು ಬೇಕಾಗ್ತವೆ?
1: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳು ಇದಾವೆ, ಸುಮಾರು 40 ವೆರೈಟಿಗಳು ಇದಾವೆ. ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದ್ರ ಸ್ಮೆಲ್ಲು, ಪರಿಮಳ ಮತ್ತು ಸಣ್ಣ ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದ್ರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಮಾವಿನ ಮಿಡಿ, ಅಪ್ಪೆ ಮಿಡಿ ಅದರಲ್ಲೂ ಕೂಡ ವ್ಯತ್ಯಾಸಗಳು ಇರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲಾನು ಗುರುತಿಸಬೇಕಾಗ್ತದೆ.
0: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು?
1: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದೀವಿ. ಉಪ್ಪಲ್ಲಿ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ವರ್ಷ ಆದ್ರೂ ಕೂಡ ಹಾಳಾಗದೇ ಇಲ್ಲ. ಅದು
0: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
1: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಟನ್ ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
0: ಈಗ ಅಪ್ಪೆ ಮಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ. ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
1: ಮೊದಲು ಮಾಡಿದ್ದು ಜೇನುತುಪ್ಪ. ಜೇನುತುಪ್ಪ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರ ಏನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ, ಅಂದ್ರೆ ಒಂದ್ 2 ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕೋ 6 ಹಾಕೋ ಅಂತ ಹೇಳ್ತಾರೆ. ಆ 3ಕ್ಕೋ 6ಕ್ಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ ಆಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
0: ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
1: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗು, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ 6 ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ. ಇದು ಹೆಚ್ಚು ಕಮ್ಮಿ ಎಲ್ಲರೂ 1 ಅಥವಾ 2 ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ. ಅವಾಗ ಏನಾಗ್ತದೆ, ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಅವಾಗ ವೆರೈಟಿ ವಾರ ಅನ್ನೋದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅದರಲ್ಲೇ ವೈವಿಧ್ಯತೆನೆ ಏನ್ ಮಾಡಬಹುದು ಅನ್ನೋ ವಿಚಾರ ಮಾಡ್ಬೇಕು ಬಿಟ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೆ ಇಲ್ಲ. ಅಲ್ಲಿ
0: ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದ?
1: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೇ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
0: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಪಾತ್ರ ಹೇಗಿರ್ಬೇಕು ಅಂತ ಮೊದ್ಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವುದು ಒಳ್ಳೇದು ಯಾವುದು ಸೂಕ್ತ?
1: ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಳಬೇಕಾದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಸಾಗಾಟನು ಕಷ್ಟ, ನನ್ಕಿಂತ ಕಮ್ಮಿ ಅಮೌಂಟ್ ಗೆ ನಾನು ಕೊಡ್ತೀನಿ ಅನ್ನೋಂತ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ಗೆ ಒಗ್ಗಿಕೊಳ್ಳಲೇಬೇಕಾಗಿದೆ. ಭರಣಿಲಿ ಇದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ, ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಅದರ ರಿಫ್ಲೆಕ್ಷನ್ ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
0: ಇನ್ನು ಜೇನಿನ ಒಂದು ಸಂಗ್ರಹ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
1: ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿಗಳಿಂದ ಸಂಗ್ರಹ ಮಾಡ್ತೀವಿ, ಗ್ರಾಮಾರಣ್ಯ ಸಮಿತಿ ಇರುತ್ತಲ್ಲ ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
0: ಈ ತುಡುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಗುಣಮಟ್ಟದಲ್ಲಿ ಏನಾದ್ರೂ ವ್ಯತ್ಯಾಸ ಉಂಟಾ?
1: ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುಡುವೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ, ತುಡುವೆ ಜೇನು ಬಿದ್ದ ಮರದ ಅಡಿಗೆ ಅಥವಾ ಯಾವುದೋ ಒಂದು ಪೊದರುಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
0: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ ಯಲ್ಲಾಪುರ ಸುತ್ತಮುತ್ತ?
1: ಸ್ವಲ್ಪ ಕಮ್ಮಿ ಆಗಿದೆ ಈಗ. ಈಗ ಏನಾಗಿದೆ ಅಂತಂದ್ರೆ ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನುತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರೆ, ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದ್ ಇದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನು ಕೂಡ ಜೇನು ಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ, ಅದೇನೋ ಗೊತ್ತಿಲ್ಲ. ಅಂದ್ರೆ ಒಂದು 10% ಇಳಿದಿದೆ ಈಗ.
0: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನು ಮಾಡ್ತೀವಿ?
1: ಸಂಸ್ಕರಣೆ ಅಂತಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ, ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತೀವಿ, ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
0: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತದ್ದು 1 ಕೆಜಿ 1/2 ಕೆಜಿ ಅಂತ ಮಾಡ್ತಿರೋ ಅಥವಾ ದೊಡ್ಡ ಪ್ರಮಾಣದ?
1: ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
0: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
1: ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಮಾರಾಟ ಮಾಡ್ತೀನಿ, ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ಗುಣಮಟ್ಟಗಳು ಸಾಕಷ್ಟು ಚೆನ್ನಾಗಿರ್ತದೆ, ನಂತರದಲ್ಲಿ ಅವರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ. ಈಗ ಒಂದು 20 ಕ್ವಿಂಟಲ್ ಇಂದ ಹಿಡಿದು ಕೆಜಿ 2 ಕೆಜಿ ಅಥವಾ ದೇವಸ್ಥಾನಗಳಿಗೂ ಔಷಧಿಗಳಿಗೂ ತಗೊಂಡಂತವರು ಕೂಡ ಇದ್ದಾರೆ.
0: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಈ ಬಿಸ್ನೆಸ್ ಎನ್ನುವಂತದ್ದು?
1: ಹೆಚ್ಚು ಕಮ್ಮಿ 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಗಳು ಕೂಡ ಜಾಸ್ತಿ ಆಗಿದ್ದಾವೆ, ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದ್ ಇದ್ರಲ್ಲಿ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಮೂಲ ಬೆಲೆಯಲ್ಲಿ ಕೂಡ ಮುಂದೆ ಯಾವ ತರ ಇದು ಬರುತ್ತೋ ಅಂತ ಗೊತ್ತಿಲ್ಲ.
0: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
1: ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸಿದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದ್ರಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಕೈಲ ಆದಷ್ಟು ಒಂದು ಇದನ್ನ ಮಾಡ್ಲೇಬೇಕು. ಉದ್ಯಮವನ್ನ ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFME ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮ್ಗೆ ಸಹಕಾರವನ್ನ ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದ್ ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ.
0: ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಸಮಯ 1:10, ಈಗ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ.
4: ಕರ್ನಾಟಕದಲ್ಲಿಂದು ತುಂಗಭದ್ರಾ

0: ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ. ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಂಆರ್ಎ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು ಎರಡು ಬಾರಿ ಸಂಭವಿಸಿದ ಎರಡನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು ಎರಡು ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ಧ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32 ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:20 ಈಗ ಭಾವಗೀತೆಗಳ ಕಾರ್ಯಕ್ರಮ

ಮೊದಲಿಗೆ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಿವಿ ಗುಂಡಪ್ಪ ಅವರ ರಚನೆ. ಕೊಳಲನೂದುವಾರಾರೆ ನಲವ ಸೂಸುವರಾರೆ ತಿಳಿದು ನೀ ಪೇಳಲೆ ಗೆಳತಿ.

ಡಾಕ್ಟರ್ ಜಿ ವರದರಾಜರಾವ್ ಅವರ ರಚನೆ, ಹಾಡಿದ್ದಾರೆ ಡಾಕ್ಟರ್ ಆರ್ ಶಾಂತಾ ಮತ್ತು ಡಾಕ್ಟರ್ ಆರ್ ಶೈಲಾ. ಕಲ್ಪವೃಕ್ಷ ಕಾಮಧೇನು.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಕೇಳುಗರೆ, ನಿಮ್ಮ ಕೋರಿಕೆಯ ಚಿತ್ರಗೀತೆಗಳನ್ನು ನಮಗೆ ಕಳುಹಿಸಿದ್ದಕ್ಕಾಗಿ ವಾಟ್ಸಾಪ್ ಸಂಖ್ಯೆ ಗುರುತು ಮಾಡಿಕೊಳ್ಳಿ, 9480858523. ಮತ್ತೊಮ್ಮೆ ವಾಟ್ಸಾಪ್ ಸಂಖ್ಯೆ 9480858523. ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ, ಮಿಸ್ ಲೀಲಾವತಿ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಅವರು, ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ಆರ್ ಸುದರ್ಶನಂ ಅವರದು.

ಕವಚ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ಕಲ್ಯಾಣಗಿರಿಯಿಂದ ಸಾನಿಯಾ ಅಂಜುಮ್. ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಜಯದೀಪ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಓಮಲ್ಲಿಗೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ನಮಗಾಗಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ. ಓಮಲ್ಲಿಗೆ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸೌಮ್ಯ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಮೈಸೂರಿನ ದಟಗಳ್ಳಿಯಿಂದ ನಾಗಮಧು ಮತ್ತು ಅವರ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಕುಲವಧು ಚಿತ್ರದಿಂದ ಅಂತ ಹೇಳ್ತಾ ಇದ್ದಾರೆ. ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಗೀತೆಯನ್ನು ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಅವರು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಗೀತೆ ಇದು. ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೆ ಆಲಿಸಿ
1: ಸಸ್ಯವೈದ್ಯರ ಕಿವಿ ಮಾತು
0: ಹರಿತೆ.

ಗೊಬ್ಬರ್ಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಅಪೇಕ್ಷೆಯ ಮೇರೆಗೆ ಬದ್ರಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಸ್ವರ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

ಕಾರ್ಯಕ್ರಮದ ಕಡೆಯ ಗೀತೆ ಪ್ರಸಾರವಾಗ್ತಾ ಇದೆ. ನಾನು ನನ್ನ ಹೆಂಡತಿ ಚಿತ್ರದಿಂದ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ ಮನೆಯವರು.

ಕೇಳುಗರೇ, ಇಲ್ಲಿಗೆ ನಮ್ಮ ಇಂದಿನ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ವಿಜಯಲಕ್ಷ್ಮಿಯವರು ಮೈಸೂರಿನಿಂದ, ಲಿಂಗಾಮುದಿಪಾಳ್ಯದಿಂದ ಸೂರಜ್ ರಾಜಶೇಖರ್, ಕವಿತಾ ಶೀತಲ್ ಶಶಾಂಕ್ ಅವರು, ಹೊಮ್ಮರ್ಗಳ್ಳಿಯಿಂದ ರಾಜಮಣಿ ರಾಜಶೇಖರ್, ಶಿಕಾರಿಪುರದಿಂದ ಮಹೇಶ್ ಹೊಸೂರ್, ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ ನಿಮ್ಷಾಂಬ ಲಿಖಿತ್, ನಿಸರ್ಗ ಪೂರ್ಣಿಮಾ ಸಿದ್ದರಾಮನಹುಂಡಿಯಿಂದ ಸೂರ್ಯನಾರಾಯಣ ಮಂಜುಳ ಹಾಗೂ ನಾಗಾರ್ಜುನ, ಮೈಸೂರಿನ ಗಣೇಶ್ ನಗರದಿಂದ ಹೇಮರಾಜು ಜಗದೀಶ್ವರಿ ಅಕ್ಷತಾ ಸಾವಿತ್ರಮ್ಮ, ಮೈಸೂರಿನ ಕಾಮನಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ, ರೂಪ ಪ್ರಭುದೇವ, ಪೂರ್ವಿಕ ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ್, ಮೈಸೂರಿನ ಕೆ ವೈದ್ಯೇಶ್ವರನ್ ಅವರು, ಕಿನ್ನಿ ರಶ್ಮಿ ಮಧು ರೋಹಿಣಿಯವರು, ಶಿರಾದಿಂದ ರೂಪ ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿಯವರು, ಚಿತ್ರದುರ್ಗದಿಂದ ಉಮಾ ಮೋಹನ್ ಮುರಳಿಯವರು, ಹಾಗೆಯೇ ಮೈಸೂರಿನಿಂದ ಗೋವಿಂದ್ ರಾಜ್ ಅವರು, ವಿಜಯ ನಾಗೇಂದ್ರ, ಮುರಳಿ ನಿತ್ಯ, ಪ್ರೇಮ ಬಿಂದು, ಭಾಗ್ಯಮ್ಮ, ಶಾರದಮ್ಮ, ತೇಜು, ಶ್ರೇಯು, ವೇಣು, ಶೋಭಾ ಅವರು, ಮೈಸೂರಿನ ಎನ್ಆರ್ ಮೊಹಲ್ದಿಂದ ಡಾಕ್ಟರ್ ಎಂ ಚಂದ್ರರಾಜು, ಪೂರ್ಣಿಮಾ ಅರುಣ್ಕುಮಾರ್, ಹುಚ್ಚೇಗೌಡ ಕೆಂಪಮ್ಮ, ಪೂರ್ಣಚಂದ್ರ ತೇಜಸ್ವಿ ಅವರು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹಲಗಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಜನಗೂಡು ತಾಲೂಕು ತೊರೆಮಾವನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆನರಸೀಪುರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೋಹನ್ ಕುಮಾರ್ ಶ್ರೀರಂಗಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ, ಇವರೆಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಗಳೊಂದಿಗೆ ಭೇಟಿಯಾಗೋಣ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೇಳುಗರೆ, ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ಹಾಗೂ 2:15 ಕ್ಕೆ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿಯ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ಟ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್,

0: ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್.ಕೆ. ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 211,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಫೆಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ಧಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ

0: ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೆಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೆಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:40:30. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ 777 ಚಾರ್ಲಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ನೋಬಿನ್ ಪಾಲ್ ಹಾಗೂ ಪಂಚಮ್ ಜೀವ ಅವರ ಧ್ವನಿಗಳಲ್ಲಿ, ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ನೋಬಿನ್ ಪಾಲ್.

ಪುರುಷೋತ್ತಮನ ಪ್ರಸಂಗ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗಾಯಕರು ನಕುಲ್ ಅಭ್ಯಂಕರ್. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ನಕುಲ್ ಅಭ್ಯಂಕರ್.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ.
2: ನಾಕರಿಗೆ ಜೈ ಎನ್.

ಸೋನು ನಿಗಮ್ ಹಾಗೂ ದಾಮಿನಿ ಭಟ್ಲ ಅವರ ಧ್ವನಿಗಳಲ್ಲಿ ರಾಧಾ ಸರ್ಚಿಂಗ್ ರಮಣ ಮಿಸ್ಸಿಂಗ್ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಸಂತೋಷ್ ನಾಯಕ್ ಅವರ ರಚನೆ, ಸಂಗೀತ ನೀಡಿದ್ದಾರೆ ನವನೀತ್ ಚಾರಿ.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇತ್ತು ಎದುರಿತ್ತು ಹಗ್ಮಾಡು ಸುಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
4: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಎರಡನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಕಾರ್ಯಕ್ರಮದ ಕಡೆಗೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ರಾಜಾಹುಲಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3 ಗಂಟೆ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ. 3 ಈಡಿಯಟ್ಸ್ ಚಿತ್ರದಿಂದ

ಅರಿಜಿತ್ ಸಿಂಗ್ ಚಿನ್ಮಯಿ ಶ್ರೀಪಾದ ಅವರ ಧ್ವನಿಗಳಲ್ಲಿ ಟೂ ಸ್ಟೇಟ್ಸ್ ಚಿತ್ರದ ಗೀತೆ, ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

0: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
1: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಗಾಯಕರು ಅನುರಾಧ ಪೊಡ್ವಾಲ್ ಹಾಗೂ ಉದಿತ್ ನಾರಾಯಣ್. ಸಮೀರ್ ಅವರ ಸಾಹಿತ್ಯ, ಸಂಗೀತ ಆನಂದ್ ಮೇಲಿಂದವರದು.

0: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
1: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
2: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
3: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
4: ಮೈಸೂರು ಕೇಳುವವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
0: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
5: ಮೊನಾಲಿ ಠಾಕೂರ್ ಅವರ ಧ್ವನಿಯಲ್ಲಿ ದಮ್ ಲಗಾಕೆ ಹೈಷಾ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ವರುಣ್ ಗ್ರೋವರ್ ಅವರ ಸಾಹಿತ್ಯ, ಸಂಗೀತ ಅನು ಮಲಿಕ್ ಅವರದು

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
2: ಕಿಶೋರ್ ಕುಮಾರ್ ಅವರು ಹಾಡಿರುವ ಮೇರೆ ಜೀವನ್ ಸಾಥಿ ಚಿತ್ರದ ಗೀತೆ

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಒಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ, ನವದೆಹಲಿ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 4 ಗಂಟೆ. ಈಗ ಜನಪದ ಸಂಗೀತ. ಸ್ವಾಮಿ ಮತ್ತು ಸಂಗಡಿಗರಿಂದ ಅರ್ಜುನ ಜೋಗಿ ಹಾಡು.

ಈಗ ನಾಡ ನಾಡಿನ ಮೇಲೆ ದೇಶ ದೇಶದ ಮೇಲೆ ಬರುವಾಗ ಸಿದ್ಧ ಶಿವಜೋಗಪ್ಪ ಹನ್ನೊಂದು ವರ್ಷ ತುಂಬಿ ಬಟ್ಟುವಾಗ್ತಾ ಬರ್ತಾರೆ. ಈಗ ನನ್ನ ತಾಯಿ ಕೊಂತಮ್ಮನ ಬಿಟ್ಟು ಇಲ್ಲಿಗೆ ಹನ್ನೊಂದು ವರ್ಷ ತುಂಬಿ ಬಟ್ಟುವಾಯ್ತು. ಈಗ ನನ್ನ ತಾಯಿ ಅಸ್ತಿನ ಹೊತ್ತಿಗೆ ಹೋಗಿಬಿಟ್ಟು ನನ್ನ ತಾಯಿ ಕೊಂತಮ್ಮನ ಪಾದಕ್ಕೆ ನಾನು ಶರಣಗಳ

ಸಿದ್ಧ ಶಿವಜೋಗ ಪರ್ವತಾರರಾಗ 33 ಭಾಷೆ ಆಡ್ಕೊಂಡು ಆರೆ ಕಿನ್ನರಿಯ ಮಿಟ್ಕೊಂಡು ಕಿರಿಗಜ್ಜೆ ಕುಟ್ಕೊಂಡು ತಾಯಿ ಕೊಂತಮ್ಮನ ಗಾಜಿನ ಅರಮನೆ ಮುಂಭಾಗದಲ್ಲಿ ಆಟ ನಿಂತ ಕುಂತಿರ್ಬೇಕಾರೆ ಆರೆ ತಾಯಿ ಕೊಂತಮ್ಮ ಪಟ್ಟೆ ಮಂಚದ ಮೇಲೆ ಮನಗಿರುವಂತ ಕೊಂತಮ್ಮ ಕಣ್ಣು ಕಾಣದ

ಯಾವಾಗ ಕಿನ್ನರಿ ನಾದವನ್ನ ಕೇಳ್ಕೊಂಡು ಕಿರಿಗಜ್ಜೆ ಸಪ್ತವನ್ನ ಕೇಳ್ಕೊಂಡು ಕುಂತಮ್ಮ, ಅಯ್ಯಯ್ಯೋ ಭಗವಂತ, ನನ್ನ ಗಾಜಿನ ಅರಮನೆ ಮುಂಭಾಗದಲ್ಲಿ ನಿಂತಿರುವಂತವರು ಯತಿಗಳು ಮುತಿಗಳು ಗಡ ಗಂಧರ್ವರು ಕಾಣೆ, ಕಿರಡ ಕೆಂಪು ಸ್ವರ ಕಾಣೆ, ಮಠಾಧಿಪತಿಗಳು ಕಾಣೆ, ಸಾಧು ಸನ್ವೇಶಿಗಳ ಕಾಣೆ, ಗುಡ್ಡಯ್ಯ ಗೊರವಯ್ಯ ದಾಸಯ್ಯ ಜೊಗೈನ ಕಣ್ಣನ ಭಗವಂತ ಸಾಯುವಂತ ಕಡೆಗಾಲದಲ್ಲಿ ನಾನು ಅವರ ಪಾಲಿಕೆ ಕ್ಷಣ ಮಾಡಿ ನಾನು ಕರ್ಮಗಳ ಕಳಿಬೇಕು ಅಂತೇಳಿ ಕೊಂತಮ್ಮ ಪಟ್ಟೆಯ ಮಂಚವ ತಟ್ಟನೆ ಇಡಕಂಡು.

ಜೋಗಪ್ಪ. ಈಗ ನೀನು ದಿನದಲ್ಲಿ ಕಿರಿಯವನು ನೀನಾದ್ರೆ ಜೋಗಪ್ಪ, ದಿನದಲ್ಲಿ ಹಿರಿಯವಳು ನಾನಾದ್ರೆ. ನೀನು ಹೆಗಲ ಮೇಲೆ ಗೊತ್ತಿರುವಂತ ತ್ರಿಶೂಲ, ಮುತ್ಕೈ ಮುಕ್ಕೈನಲ್ಲಿ ಮುತ್ತಿನ ಜೋಳಿಗೆ, ಅಕ್ಷಯ ಪಾತ್ರೆ ಅಂಗಲಿ

ಕನ್ನ ಶೂರಿಬಿರುದು ಅಂದ್ರೆ ಲೋಕಕ್ಕೆ ದೊಡ್ಡದು, ದೇಶಕ್ಕೆ ಇರಿದು ಕಂದ. ನಾನು ಹುಟ್ಟಿರುವಂತ ದಿನ ದೊಡ್ಡದಲ್ಲ ಕಂದ. ಬಿರುದಿಗ ಶರಣಂದೆ ಕಣಪ್ಪ ಸಿದ್ದ ಶಿವಜೋಗಪ್ಪನವಾಗ. ತಾಯಿ ಕೊಂತಮ್ಮನ

ನಿನಗಂಡ ಕೂನು ಪಾಂಡುರಾಯರು ಮುಳ್ಳೆ ಶಾಪಕ್ಕೆ ಸಿಕ್ಕಿ ಮೃತ್ಯುಪಟ್ಟು ತೀರದಲ್ಲ ತಾಯಿ ಅವ್ರ ಪಾದಕಾಯಿ. ನೀನು ಮಾಡಿದಂತ ಶರಣ ನಿನ್ನ ಮಗ ಧರ್ಮರಾಯನ ಪಾದಕರವಾಗಲಿ. ನೀನು ಮಾಡಿದಂತ ಶರಣ ಕುಂತಮ್ಮ ನಿನ್ನಡಿಯ ಕೃಷ್ಣನ್ ಪಾದಕರವಾಗಲಿ. ನಾನು ಮಾಡಿದಂತ ಶರಣ ಕುಂತಮ್ಮ ನಿನ್ನ ಪಾದಕರವಾಗಲಿ ಅಂತ ಹೇಳುವಾಗ ಸಿದ್ಧ ಶಿವ ಜೋಗಪ್ಪ ಆ ಜೋಗಪ್ಪನ ಮಾತು ಕೇಳ್ಕೊಂಡು ತಾಯಿ ಕುಂತಮ್ಮ ಅಯ್ಯ ಯಾವ

ಕೊಂಚಮ್ಮ ನಾಡ ನಾಡಿನ ಮೇಲೆ ದೇಶ ದೇಶದ ಮೇಲೆ ಬೇಡಿಡುವಂತ ಜೋಗಪ್ಪನಿಗೆ ಊರ್ ಯಾವ್ದು ಹೇಳಿ, ಸ್ಥಳ ಯಾವ್ದು ಹೇಳಿ, ತಾಯಿ ಕೊಂತಮ್ಮ ಕೊರಮರಿಗೆ ಒಂದು ಊರ, ಕೊಕ್ಕರಿಗೆ ಒಂದು ಊರ ತಾಯಿ ಅಂತ ಹೇಳುವಾಗ ಜೋಗಪ್ಪ ಆಗನೇ ಬೇಡ ಕಂದ ಸಿದ್ದ ಶಿವ ಜೋಗಪ್ಪ ನೀನು ಊರ್ಯಾವ

ಅಣ್ಣಾದಿರು ಇಬ್ಬರವರೇ, ತಮ್ಮದಿರು ಇಬ್ಬರವರೇ, ತಾಯಿ ಮುದುಕಮ್ಮ. ಅಣ್ಣ ತಮ್ಮನ ನಾವಿಬ್ರು ಕೂಡಿ ನಾವೈದು ಜನ ಅಂದ್ರು ಹಾಳಾದ ಬೆಪ್ಪಮ್ಮ. ನೆಪ್ಪುಗಳ ತಿಳಿಯಿಲ್ಲ, ಗುರುತುಗಳ ಅರಿನಿಲ್ಲ ಕೊಂತಮ್ಮ. ಹಿಂಗಾರ ನನ್ನ ನೆಪ್ಪುಗಳ ತಿಳಿದಳ, ಗುರುತುಗಳ ತಿಳಿದಳ, ನೋಡಬೇಕಂತೇಳಿ ಅವ ಪೂರ್ವಾದ

ಏನವ್ವ ತಾಯಿ ಮುದುಕಮ್ಮ ಹೇಳ್ತೀನಿ ಕೇಳೋಕ್ಕಂತಮ್ಮ. ಪೂರ್ವದ ಫಲದಿಂದ ಅಕ್ಕ ತೆಂಗರ ಫಲ ತಂದಿಲ್ಲ ತಾಯಿ. ಆದ್ರೆ ನಮ್ಮ ತಂದೆ ತೀರೋದ್ರು ತಾಯಿ. ತಾಯಿ ಅವಳೆ ಕಣವ ಮುದುಕಮ್ಮ. ಆದ್ರೆ ನಮ್ಮ ತಾಯಿ ದೂರದಲ್ಲಿಲ್ಲ ತಾಯಿ. ನನ್ನ ದಂಡಿಯಲ್ಲಿ ಅವಳೆ

ಏನವ ತಾಯಿ ಮುದುಕಮ್ಮ ನಮ್ಮ ನಿನ್ನ ಮನೆಯ ಒಳಗೆ ಬೆಂದನ್ನ ನೀಡಿದ್ರೆ ನಮ್ಮಂತ ದಾಸಯ್ಯ ಜೋಗಯ್ಯ ಗುಡ್ಡಯ್ಯ ಗೊರವೈನಿಗೆ ನೀನು ಇನ್ನು ನೂರು ಕಾಲ ಬದುಕು ತಾಯಿ, ನಿನ್ನ ಮಕ್ಕಳು ತಣ್ಣಗೆ ಬಾಳಿ ತಾಯಿ ಅಂತೇಳಿ ಆ ಜೋಗಪ್ಪ ಕೇಳುವಾಗ ಆ ಜೋಗಪ್ಪನ ಮಾತು ಕೇಳ್ಕೊಂಡು ಕೊಂತಮ್ಮ ಅಯ್ಯ ಅನ್ನಗಳ

ನಿನ್ನ ಮನೆಯೊಳಗೆ ಬೆಂದನ್ನ ನೀಡುತ್ತಾಯಿ ನಮ್ಮಂತ ಜೋಗಪ್ಪನಿಗೆ. ನಿನ್ನ ಸೊಸೆ ದ್ರೌಪದಿಗೆ ಮುತ್ತೈ ಸ್ಥಾನ ಸಿರಂಜಿಯಾಗಲಿ ಅಂತೇಳಿ ಜೋಗಪ್ಪ ಹೇಳುವಾಗ, ಆದರೆ ಜೋಗಪ್ಪನ ಮಾತು ಕೇಳಿಕೊಂಡು ಕುಂತಮ್ಮ ಏನಂತ ಮಾತನಾಡ್ತಾಳೆ, ಕಂದ ನಮ್ಮನೆಯ

ಏನಪ್ಪ ನಮ್ಮ ಧರ್ಮರ ಮನೆಯ ಊಟವನ್ನು ಹೇಳ್ತೀನಿ ಕೇಳ್ಕಂದ, ಇಷ್ಟೊತ್ತಿನ ಊಟವನ್ನ ಈಗಲ್ಲಿ ನೀಡ್ಲಿಕ್ಕಂದ ಜೋಗಪ್ಪ. ಆರೆ ಒಪ್ಪತ್ತಿನ ಊಟ ಹಣ್ಣಿನೊಳಗೆ ಆರಕ್ಕಂದ ಎಳ್ಳತ್ತು ಸ್ಥಾನಕ್ಕಂದ ಆರು ಹೇಳ್ತೀನಿ ಕೇಳು ಕಂದ ಸಿದ್ಧ ಶಿವಜೋಗಪ್ಪ. ಹಕ್ಕಿ ಬೇ ಹಳೆಯ ಕೊಡುವೆ

ಇದುವರೆಗೆ ಸ್ವಾಮಿ ಮತ್ತು ಸಂಗಡಿಗರಿಂದ ಅರ್ಜುನ ಜೋಗಿ ಹಾಡು ಪ್ರಸಾರವಾಯಿತು. ಜನಪದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ.

0: ಕೇಳುಗರೆ ಗಮನಿಸಿ, ಈ ಸಂಜೆ 5 ಗಂಟೆಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿ ಜಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಸಮಯ 4:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಆರ್ ಸುನಂದಮ್ಮ ಅವರೊಡನೆ ಸಂದರ್ಶನ. ಸಂದರ್ಶಕರು ಕಥೆಗಾರ್ಥಿ ಡಾಕ್ಟರ್ ಎಂಎಸ್ ವೇದ.
2: ಆಕಾಶವಾಣಿ ಕೇಳುಗ ಬಂಧುಗಳಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಈ ದಿನ ನಾವು ಇಲ್ಲಿ ಒಂದು ಸಂದರ್ಶನವನ್ನು ನಡೆಸ್ತಾ ಇದ್ದೇವೆ. ಪ್ರಾಯಶಃ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಚಾಲ್ತಿಯಲ್ಲಿರುವಂತಹ ಒಂದು ಹೆಸರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಆರ್ ಸುನಂದಮ್ಮ ಅವರದು. ಇತ್ತೀಚೆಗೆ ನಡೆದಂತಹ ಅಖಿಲ ಕರ್ನಾಟಕ ಲೇಖಕಿಯರ ಸಂಘ ಏನಿದೆ ಅದರ ಅಧ್ಯಕ್ಷ ಸ್ಥಾನಕ್ಕೆ ಅವರೂ ಸಹ ನಿಂತಿದ್ರು. ನಡೆದಂತಹ ಒಂದು ಚುನಾವಣೆಯಲ್ಲಿ ಬಹುಮತದಿಂದ ಅವರು ಗೆದ್ದಿದ್ದಾರೆ. ಲೇಖಕಿಯರ ಸಂಘದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು, ಅದು ಸಾಮಾನ್ಯವಾದಂತಹ ಜವಾಬ್ದಾರಿಯಲ್ಲ, ಅತ್ಯಂತ ಗುರುತರವಾಗಿರುವಂತಹ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಡಾಕ್ಟರ್ ಆರ್ ಸುನಂದಮ್ಮ ಅವರನ್ನು ಇವತ್ತು ನಾವು ಮಾತಾಡಿಸ್ತಾ ಇದ್ದೇವೆ. ಮೊದಲಿಗೆ ಸುನಂದಕ್ಕ ಪ್ರೀತಿಯ ನಮಸ್ಕಾರಗಳು ಮತ್ತು ಸುಸ್ವಾಗತ.
3: ನಮಸ್ಕಾರ ವಿದ.
2: ಡಾಕ್ಟರ್ ಆರ್ ಸುನಂದಮ್ಮ ಅವರು ನೆಲಮೂಲದ ಸಂಸ್ಕೃತಿಯ ಹೆಣ್ಣುಮಗಳು. ಅಂತಹ ಹೆಣ್ಣು ಮಗಳಿಗೆ ಅಕ್ಷರ ಲೋಕದ ಬೆಳಕು ಸಿಕ್ಕರೆ ಏನೆಲ್ಲ ಆಗಬಹುದು ಎಂಬುದಕ್ಕೆ ಅವರು ಒಂದು ಸ್ಫೂರ್ತಿಯುತ ಉದಾಹರಣೆಯಾಗಿದ್ದಾರೆ. ಸಾಹಿತ್ಯ, ಸಂಶೋಧನೆ, ಆಡಳಿತ, ಸಕ್ರಿಯ ಹೋರಾಟ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ಯಶಸ್ವಿ

0: ಬಗ್ಗೆ ತೊಡಗಿಸಿಕೊಂಡಿರುವ ಅವರ ಪರಿಶ್ರಮ ಅತ್ಯಂತ ವಿಸ್ತೃತವಾದದ್ದು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕಿಯಾಗಿ, ನಿರ್ದೇಶಕಿಯಾಗಿ, ಹಣಕಾಸು ಅಧಿಕಾರಿಯಾಗಿ, ಮೊತ್ತ ಮೊದಲ ಕುಲಸಚಿವೆಯಾಗಿ, ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಡಾಕ್ಟರ್ ಆರ್ ಸುನಂದಮ್ಮನವರು ಇಷ್ಟೆಲ್ಲ ಕೆಲಸಗಳ ನಡುವೆಯೂ ತಮ್ಮ ಸೃಜನಶೀಲತೆಯನ್ನು ಕಾಪಿಟ್ಟುಕೊಂಡಿದ್ದಾರೆ. ದ್ವಿತ್ವ, ಭರತಕಲ್ಪ ಅವರ ಮಹತ್ವದ ಕಾದಂಬರಿಗಳು. ಅವರ ಅವಿರತ ದುಡಿಮೆ ಮತ್ತು ಸಾಧನೆಗಳಿಗಾಗಿ ನಾಡಿನ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. 2025 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಇತ್ತೀಚಿನದು. ನೇರ, ದಿಟ್ಟ, ನಿರಂತರ ಎಂದೇ ಎಲ್ಲರಿಗೂ ಪರಿಚಿತರಾಗಿರುವ ಡಾಕ್ಟರ್ ಆರ್ ಸುನಂದಮ್ಮನವರನ್ನು ಅವರ ಎಲ್ಲ ಸಾಧನೆ ಪರಿಶ್ರಮಗಳಿಗಾಗಿ ಅಭಿನಂದಿಸುತ್ತಾ ಅವರೊಡನೆ ಈಗ ಮತ್ತೆ ಮಾತುಕತೆಗಳನ್ನು ಆರಂಭಿಸ್ತಾ ಇದ್ದಾನೆ. ನಮ್ಮೆಲ್ಲರ ನಡುವೆ ನೀವು ವಿಶೇಷವಾದಂತಹ ಅಪರೂಪದ ವ್ಯಕ್ತಿತ್ವವನ್ನು ಒಳಗೊಂಡಂಥವ್ರು ಅನ್ನೋದು ಪ್ರಾಯಶಃ ನಿಮ್ಮನ್ನು ಬಲ್ಲಂತಹ ಎಲ್ಲರಿಗೂ ಗೊತ್ತಿರುವಂಥದ್ದು. ನನ್ನ ಪ್ರಕಾರ ಆ ಥರದ ಒಂದು ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ನೀವು ನೆಲಮೂಲದ ಸಂಸ್ಕೃತಿಯಿಂದ, ಆ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದವರು ಅನ್ನೋದು ಯಾವಾಗಲೂ ನಮಗೆ ಅನ್ನಿಸುವಂತಹ ಒಂದು ಸತ್ಯ, ವಾಸ್ತವದ ಮಾತು. ನಿಮ್ಮ ಬಾಲ್ಯ, ನಿಮಗೆ ಸಿಕ್ಕಂತಹ ಪರಿಸರ, ಅವುಗಳಿಂದ ನೀವು ಹೇಗೆ ಪ್ರೇರೇಪಿತರಾದರೆ ಈ ಥರದ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಳ್ಬೋದಾ?
1: ಹಾಂ, ನಾನು ಹುಟ್ಟಿದ್ದು ಬೆಳೆದಿದ್ದು ಕೋಲಾರ. ಆಗ ಕೋಲಾರ ಅಂತ ಇತ್ತು, ಈಗ ಅದು ಡಿವೈಡ್ ಆಗಿ ಚಿಕ್ಕಬಳ್ಳಾಪುರ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ವೆಂಕಟಾಪುರ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿಯೇ ವಿಶೇಷ ಏನಂದರೆ ಎಲ್ಲ ಜಾತಿಯ ಜನರ ಒಂದು ಬೆಳವಣಿಗೆ ಜೊತೆಗೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು, ಯಾರು ಓದಿದ್ರು ಊರಲ್ಲಿ ಎಲ್ಲರೂ ಒಟ್ಟಾಗೆ ಓದ್ತಾ ಇದ್ವಿ, ಒಟ್ಟಾಗಿ ಆಟ ಆಡ್ತಿದ್ವಿ, ಒಟ್ಟಾಗಿ ಬೆಳೀತಿದ್ವಿ. ಈ ರೀತಿಯ ಜೀವನ ಕ್ರಮ ಅದು. ಮತ್ತು ನಾವು ಕೃಷಿ ಕುಟುಂಬದವರು ಮತ್ತು ಕುರಿಗಾಹಿಗಳಾಗಿರೋದ್ರಿಂದ ನಮ್ಮನೇಲಿ ಕುರಿ ಮೇಕೆಗಳ ಜೊತೆಗೆ ಕೃಷಿ, ನಾಟಿ, ಗದ್ದೆ ಕೆಲಸ, ಹೊಲದ ಕೆಲಸ, ತೋಟದ ಕೆಲಸ ಇವೆಲ್ಲವುಗಳ ಮಧ್ಯೆ ನಾವು ಬೆಳೆದವರು. ಅದ್ರ ಜೊತೆಗೆ ನಮ್ಮ ತಂದೆ ಸಣ್ಣ ರಾಜಕೀಯ ವ್ಯಕ್ತಿಯಾಗಿದ್ದರಿಂದ ರಾಜಕೀಯ ಪರಿಸರವು ಕೂಡ ನಮಗೆ ತುಂಬ ಮುಖ್ಯವಾಗಿ ಸಣ್ಣ ವಯಸ್ಸಿಂದ ದೊರೀತಿತ್ತು. ನಮ್ಮೂರಿಗೆ ಯಾರೇ ಬಂದರೂ ಕೂಡ ನಮ್ಮನೆಗೆ ಬರ್ತಿದ್ರು ರಾಜಕಾರಣಿಗಳು. ಆ ಕಾಲಕ್ಕೆ ನಮ್ಮನೇಲಿ ಒಂದು ದೊಡ್ಡ ಚರ್ಚೆ ಏರ್ಪಡ್ತಿತ್ತು. ಆವಾಗ ನಮ್ಮ ತಂದೆ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಆ ಮಾತುಗಳನ್ನ ಕೇಳಿಸ್ಕೊಳ್ಳೋಕ್ಕೆ ಅವಕಾಶ ಕೂಡ ಮಾಡ್ತಿದ್ರು. ಹೀಗಾಗಿಯೇ ಅದೊಂಥರ ಆಟ, ಊಟ, ಓಟ ಎಲ್ಲವೂ ಸೇರಿಕೊಂಡು ಪಾಠ, ನಾವೊಂದು ಜೀವನ ರೂಪಗೊಳ್ಳಿಕ್ಕೆ ಅದೊಂದು ಸಮೃದ್ಧ ಜೀವನ ಅಂತಲೇ ಹೇಳ್ಬೋದು. ಅದು ಶ್ರೀಮಂತಿಕೆಯ ಜೀವನ ಅಲ್ಲ, ಸಮೃದ್ಧ ಜೀವನ.
0: ಅಲ್ಲಿ ಶ್ರೀಮಂತಿಕೆಯ ಜೀವನ.
1: ಮತ್ತು ಯಾವಾಗ ಹಳ್ಳಿ ವಾತಾವರಣದಲ್ಲಿ ನಾವು ಬೆಳೀತೀವಲ್ಲ, ನಮಗೆ ಎಲ್ಲರ ಜೊತೆ ಸೇರೋಕ್ಕಾಗತ್ತೆ. ಎಲ್ಲ ಜಾತಿ ಜನಾಂಗ ಅಷ್ಟೇ ಅಲ್ಲ, ಸಂಸ್ಕೃತಿಗಳ ಜೊತೆಗೂ ಕೂಡ ನಾವು ತಾದ್ಯಾತ್ಮವಾಗಿ ಬೆರೀಲಿಕ್ಕೆ ಸಾಧ್ಯ ಆಗುತ್ತೆ, ಅವರಲ್ಲಿ ನಾವು ಒಬ್ಬರು ಒಂದಾಗಕ್ಕೆ ಸಾಧ್ಯ ಆಗುತ್ತೆ. ಅಂಥ ವಾತಾವರಣದಲ್ಲಿ ನಾನು ಬೆಳೆದಿದ್ದರಿಂದ ಅದು ಒಂದು ನನಗೆ ಎಲ್ಲೆಲ್ಲಿ ನನ್ನ ಸಂಶೋಧನೆಗಳು ನಡೆಸೋಗದು ಸಹಾಯ ಮಾಡಿದೆ, ನನ್ನ ಬರವಣಿಗೆಗೆ ಅದು ಸಹಾಯ ಮಾಡಿದೆ, ಮತ್ತು ನನ್ನ ಬದುಕಲ್ಲಿ ಅದು ತುಂಬ ಸಹಾಯ ಮಾಡಿದೆ ಅಂತ ನಾನು ಭಾವಿಸಿದ್ದೀನಿ.
0: ಸೊ ಹಾಗಾಗಿಯೇ ನಾನು ನೆಲಮೂಲ ಸಂಸ್ಕೃತಿಯ ಹಿನ್ನೆಲೆಯ ಬಗೆಗೆ ನಿಮ್ಮನ್ನು ನಾನು ಒತ್ತುಕೊಟ್ಟು ಈ ಪ್ರಶ್ನೆಯನ್ನು ಮಾಡಿ.
1: ಹೌದು,
0: ಗಟ್ಟಿ ಬೇರುಗಳು ಅಲ್ಲಿರ್ತವೆ, ಮೇಲ್ಗಡೆ ಚಿಗುರುವಂತಹ ಹೂ ಬಿಡುವಂತಹ ಒಂದು ನೋಟ ಈಗ ನಮಗೆ ಸಿಗ್ತಾ ಇದೆ. ನೀವು ಯಾವ್ಯಾವ ವಿಶ್ವವಿದ್ಯಾನಿಲಯಗಳಲ್ಲಿ ಓದ್ಕೊಂಡು ಬಂದ್ರಿ, ಅಧ್ಯಯನ ಮಾಡಿಕೊಂಡು ಬಂದ್ರಿ, ಅಲ್ಲಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಿದಂತಹ ವ್ಯಕ್ತಿಗಳು, ಬೇರೆ ಬೇರೆ ರೀತಿಯ ಒಂದು ಪ್ರೇರಣೆಗಳು ಇವೆಲ್ಲ ಯಾವ ರೀತಿಯಲ್ಲಿ ಸಿಕ್ತು?
1: ನಾನು ಬಿ ಯು ಸಿ ಓದಕ್ಕಂತ ಬೆಂಗಳೂರಿಗೆ ಬಂದೆ. ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ 5 ಪಿ ಯು ಸಿ ಬಿ ಎಸ್ ಸಿ ಮುಗಿಸಿ ಆಮೇಲೆ ನಾನು ಕನ್ನಡ ಎಂ ಎ ಮಾಡೋಕ್ಕೆ ಅಂತ ಬೆಂಗಳೂರು ಯೂನಿವರ್ಸಿಟಿ ಹೋಗಿದ್ದೆ.
0: ವಿಜ್ಞಾನ ಪದವೀಧರರು.
1: ಹೌದು, ವಿಜ್ಞಾನ ಪದವೀಧರೆ, ಅನಂತರ ಕನ್ನಡ ಎಂ ಎ ಪದವೀಧರೆ. ನಾನಲ್ಲಿ ಓದಾಗ ಆಗ 84-86 ನಾನು ಎಂ ಎ ಮಾಡಿದ್ದು ಕನ್ನಡ ಎಂ ಎ. ಜಿ ಎಸ್ ಎಸ್ ಅವರು ಇದ್ದರು ಆವಾಗ, ಕಾವ್ಯಾರ್ಥ ಚಿಂತನ ಬರೀಲಿಕ್ಕೆ ರಜೆ ತಗೊಂಡಿದ್ರು. ಆಮೇಲೆ ಬಂದಿದ್ದು ಅವರು ನಾವು ಇರೋವಾಗಲೇ ರಿಟೈರ್ ಕೂಡ ಆಗಿದ್ದು ಲಾಸ್ಟ್ ವರ್ಷ. ಅದ್ರ ಜೊತೆಗೆ ಅವ್ರು ಕಟ್ಟಿದ ಎಲ್ಲ ಮೇಷ್ಟ್ರಿಗಳ ಪಡೆ ಇತ್ತಲ್ಲ,

0: ತುಂಬ ವಿವಿಧ ಕ್ಷೇತ್ರಗಳ ಜ್ಞಾನಿಗಳು ಅಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಕಂಬಾರಂತ ಸರಿಂದ ಹಿಡ್ಕೊಂಡು ಚಿದಾನಂದ ಮೂರ್ತಿಯವರು, ಬರ್ಗೂ ರಾಮಚಂದ್ರಪ್ಪ ಅವರು, ಡಿ ಆರ್ ನಾಗರಾಜು, ಕೆ ವಿ ಎನ್ನವರು, ಮತ್ತೆ ಕಾಳೇಗೌಡ, ವೀರಣ್ಣ, ಹೌದು, ಹಂಪನ ನಾಗರಾಜಯ್ಯ, ಇಂಥ ದಿಗ್ಗಜರು, ವೀರಣ್ಣ, ಸಿ ವೀರಣ್ಣ, ಈ ಥರ. ಆಮೇಲೆ ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯವರು, ನಾಡಿಗರು ಎಲ್ಲರೂ ಇದ್ದ ಕಾಲ ಅದು. ಅಲ್ಲಿ ಕೆ ಎಮ್ ಎಸ್ ಅವರು ಇದ್ದರು ನಾವು ಇದ್ದಾಗ. ಸೊ ಹೀಗಾಗಿಯೇ ಅವರು ಎಲ್ಲರ ಕಾರ್ಯಚಟುವಟಿಕೆಗಳು ಒಬ್ಬೊಬ್ಬರದು ಕೂಡ ಒಂದೊಂದು ದೊಡ್ಡ ವಿಸ್ತೀರ್ಣ ಆದದ್ದು. ಅವರು ಒಂದು ಅವರು ಪಾಠ ಮಾಡಿದ್ರಂದರೆ ಅಷ್ಟರ ಮಟ್ಟಿಗೆ ಆ ಇಡೀ ಪಾಠ ನಮ್ಮನ್ನು ಪ್ರಭಾವಿಸುವಂಥ ಪಾಠಗಳನ್ನೇ ನಾವು ಕೇಳಿ ಬಳಿದ್ದು. ಕಡಿಮೆ ಅವರ ಪಾಠ ಕೇಳಿದ್ರೂ ಹೆಚ್ಚೆಚ್ಚು ಸಮೃದ್ಧವಾದ ಒಂದು ಜ್ಞಾನ ಬೆಳೆಸ್ಕೊಳ್ಳೋಕ್ಕೆ ನಮಗೆ ಆ ಪಾಠಗಳು ತುಂಬ ಎಕ್ಸ್ಪೋಜರ್ನ ಸಿಕ್ಕಿತ್ತು. ನಾವು ಹೇಗೆ ಓದಬೇಕು, ಒಂದು ಟೆಕ್ಸ್ಟ್ನ ಓದುವ ಕ್ರಮವನ್ನು ಅವರು ನಮಗೆ ಕಲಿಸಿದ್ರು ಅಂತ ನಾನು ಭಾವಿಸಿದ್ದೀನಿ. ನಾವು ಹೆಂಗೆ ವಿಮರ್ಶೆ ಮಾಡಬೇಕು ಅಂತ, ಅದ್ರ ಜೊತೆಗೆ ಕಾವ್ಯನೇ ಹೆಂಗೆ ಓದಬೇಕು. ಕೀರಮ್ಮು ಮತ್ತು ಲಕ್ಷ್ಮೀನಾರಾಯಣ ಭಟ್ರಂಥವ್ರು ಅಲ್ಲೇ ಇದ್ರು, ಅವರು ಕಾವ್ಯ ಓದೋ ಕ್ರಮಗಳ ಬಗ್ಗೆನೇ ಎಷ್ಟೊಂದು ಕ್ಲಾಸ್ ರೂಮಲ್ಲಿ ಮಾತಾಡ್ತಾ ಇದ್ರು. ಸೊ ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಹೊಸ ವಿಸ್ತಾರದ ನಮ್ಗೆ ಅರಿವಾಗೋದ್ರ ಜೊತೆಗೆ ಹೇಗೆ ನಾವು ಪಠ್ಯಗಳನ್ನು ನೋಡಬೇಕು, ಮತ್ತು ಪಠ್ಯಗಳನ್ನು ಗ್ರಹಿಸೋದು ಹೇಗೆ, ಮತ್ತು ಕಾವ್ಯವನ್ನು ಓದಿ ಆಸ್ವಾದಿಸೋದು ಹೇಗೆ, ಇಂಥದನ್ನು ಅವರು ನಮಗೆ ಒಂದು ಭದ್ರ ಬುನಾದಿಯನ್ನು ಕೊಟ್ಟರು. ಅದು ನಮ್ಮ ಜೀವನದ ತಿರುವು ಅಂತ ನಾನು ಭಾವಿಸಿದ್ದೀನಿ.
1: ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ನಡುವೆ ಇದ್ದಂತಹ ಒಂದು ಬದ್ಧತೆ.
0: ಹೌದು, ಅಲ್ಲಿ ತುಂಬ ಮೇಷ್ಟ್ರುಗಳಿಗೆ ಬದ್ಧತೆ ಇತ್ತು. ಹಾಗಾಗಿ ನಾವೇನಾದರೂ ಇವತ್ತಾಗಿದ್ದರೆ ಮತ್ತು ಸ್ಟೂಡೆಂಟ್ ಫ್ರೆಂಡ್ಲಿ ನಾವು ಇದ್ದೀವಿ ಅಂದರೆ ಆ ಮೇಷ್ಟ್ರುಗಳ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಇವತ್ತಿಗೂ ಇದೆ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ನಾನು ಸಂಶೋಧನೆ ಮಾಡೋಕ್ಕಂತ ಮೈಸೂರಿಗೆ ಸೇರಿಕೊಂಡೆ. ಮೈಸೂರಲ್ಲೂ ಕೂಡ ಅಷ್ಟೇ ಘನ ವಿದ್ವಾಂಸರುಗಳು ತುಂಬಿದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾನು ಸಂಶೋಧನೆ ಮಾಡೋಕ್ಕೆ ಬಂದಿದ್ದು. ಮತ್ತು ಅಂಬಳಿಕೆ ಹಿರಿಯಣ್ಣವರು ನನ್ನ ಪಿ ಎಚ್ ಡಿ ಗೈಡ್ ಆಗಿದ್ದರು. ಆಮೇಲೆ ನನ್ನ ಸಂಶೋಧನಾ ಸಹಾಯಕತ್ವ ಸೂಪರ್ವೈಸರಾಗಿ ಕಾಳೇಗೌಡ ನಾಗವಾರ ಅವರಿದ್ದರು. ಅದರ ಜೊತೆ ಜೊತೆಗೆ ನಮಗೆ ವಿಜಯ ದಬ್ಬೆ, ನಾವು ಸ್ತ್ರೀವಾದಿ ಸಂಶೋಧನೆ ಮತ್ತು ಸ್ತ್ರೀವಾದಕ್ಕೆ ನಾವು ಎಕ್ಸ್ಪೋಸ್ ಆಗಬೇಕಾದ್ರೆ ತೆರ್ಕೊಳ್ಬೇಕಾದ್ರೆ ಅವರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ತುಂಬ ಆಗಿದೆ. ಅವರ ಇನ್ಫ್ಲೂಯೆನ್ಸ್ ಆಗಿದ್ದರ ಜೊತೆ ಜೊತೆಗೆ ನಾನು ಮಹಿಳಾ ವಿಶ್ವವಿದ್ಯಾಲಯ ಕಾರ್ಯಚಟುವಟಿಕೆಗಳು ಮಾಡೋಕ್ಕೆ ಅವರ ಪ್ರಭಾವವು ಕೂಡ ತುಂಬ ಜಾಸ್ತಿ ಇದೆ. ಅವರು ಅಷ್ಟೇ, ನಮಗೆ ಎಷ್ಟು ಕ್ಲಾಸಲ್ಲಿ ಪಾಠ ಕೇಳಲಿಲ್ಲ, ಆದರೆ ನಾವಿರೋ ಜಾಗಕ್ಕೆ ಬಂದು ಮಾತಾಡುವಾಗ ಎಷ್ಟೊಂದು ವಿಷಯಗಳನ್ನು, ಯಾವ ಥರ ವಿಷಯಗಳನ್ನು ಬೆಳೆಸಬೇಕು ಅಂತ. ಮತ್ತು ಅವಾಗ ಒಂದು ವೀಕೆಂಡಲ್ಲಿ ಓದಿ ಕೂತು ಸ್ತ್ರೀವಾದಿ ಹಿನ್ನೆಲೆಯಿಂದ ಟೆಕ್ಸ್ಟ್ಗಳು ನೋಡೋದ್ರ ಬಗ್ಗೆ ನಮಗೆ ನೀಡಿದಂಥ ಪ್ರೇರಣೆ ಮತ್ತು ಅವರು ಕೊಟ್ಟ ಪ್ರಭಾವ ಮತ್ತು ಅವರ ರೊಡೆನಾಟ ಎರಡೂ ಕೂಡ
1: ಪ್ರಾಯಶಃ ನಿಮ್ಮ ಮಹಿಳಾ ಪರವಾದ ಚಿಂತನೆಗಳು, ನಿಲುವುಗಳು ಇವೆಲ್ಲದಕ್ಕೂ ಮೈಸೂರು ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ವಿಜಯಾ ಮೇಡಮ್ ಅವರನ್ನು ಕೇಂದ್ರದಲ್ಲಿ ಇಟ್ಕೊಂಡು ಒಂದು ಸ್ಪಷ್ಟವಾದಂತಹ ಸೈದ್ಧಾಂತಿಕ ಮತ್ತು ತಾತ್ವಿಕ ರೂಪವನ್ನು ನೀವು ಪಡ್ಕೊಂಡ್ರಿ ಅಂತ ಹೇಳ್ತೀನಿ, ಒಪ್ಕೊಳ್ತೀರಲ್ಲ?
0: ಹೌದು, ನಿಜವಾಗ್ಲೂ ಸಂತ ಅಧ್ಯಯನ ಕೇಂದ್ರವನ್ನು ಪ್ರಾರಂಭಿಸಿದ್ದೆ ಆ ಹಿನ್ನೆಲೆಯಿಂದ. ಅದರೊಳಗಡೆನೂ ಕೂಡ ನಾವು ಹಳೆಯ ಲೇಖಕಿಯರನ್ನ ಓದಿ ಚರ್ಚೆ ಮಾಡ್ತಾ ಇದ್ವಿ, ಟೆಕ್ಸ್ಟ್ಗಳಿಟ್ಕೊಂಡು ಚರ್ಚೆ ಮಾಡ್ತಿದ್ವಿ, ವಿಚಾರ ಸಂಕಿರಣಗಳನ್ನ ಆಯೋಜಿಸ್ತಾ ಇದ್ವಿ.
1: ಹೌದು
0: ಹೌದು, ಹಿರಿಯರನ್ನ ಭೇಟಿ ಮಾಡುವ ಅಷ್ಟೇ ಅಲ್ಲ, ಒಂದು ಕಾರ್ಯಕ್ರಮವನ್ನು ಸಂಘಟಿಸೋದು ಹೇಗೆ, ಆ ಸಂಘಟನೆ ಮಾಡಬೇಕಾದ ಪರಿಶ್ರಮ ಏನೇನು ಬೇಕು ಅವೆಲ್ಲವನ್ನೂ ಕಲ್ತಿದ್ದು ನಾನು ಸಂತ ಅಧ್ಯಯನ ಕೇಂದ್ರ ಮತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಿಂದ. ಆ ಅನುಭವ ನನಗೆ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ನೆರವನ್ನು ನೀಡಿತು. ಮತ್ತು ಯಾರೋ ಹೇಳಿದ್ರಿ ಇದನ್ನ ಹೆಂಗೆ ಮಾಡಬೇಕಂದ್ರೆ ಚೆಕ್ ಅಂತ ಹಿಂಗೆ ಮಾಡ್ಬೋದು ಅಂತ ಹೇಳುವಂಥ ಸಾಮರ್ಥ್ಯವನ್ನು ಕೂಡ ಅದು ನಮಗೆ ನೀಡಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.
1: ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ನೀವು ಮಾಡಿದಂತಹ ಒಂದು ಕೆಲಸ ಕಾರ್ಯಗಳಿದ್ದಾವಲ್ಲ, ಅದು ಬೇರೆದೇ ಇನ್ನೊಂದು ಚರ್ಚೆ ಮಾತುಕತೆ ಸಂದರ್ಶನಕ್ಕೆ ಬರುವಂತಷ್ಟು ವಿಸ್ತೃತವಾದಂಥದ್ದು. ಅಲ್ಲಿಯೇ ನೀವು ಬಹಳ ಒಳ್ಳೆಯ ದಕ್ಷ, ಪ್ರಾಮಾಣಿಕ, ಎಲ್ಲವೂ ಸಹ ಮಹಿಳಾ ಕೇಂದ್ರಿತ, ಅದು ನಮಗೆ ಬಹಳ ಮುಖ್ಯವಾದಂತಹದ್ದು. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅವೆಲ್ಲ ನನಗೆ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಇನ್ನೊಂದು ವಿಷಯ, ನೀವೆಲ್ಲೇ ಹೋಗಿ ಏನೇ ಮಾಡಿ ಎಷ್ಟೇ ಕಾರ್ಯ, ಅವೆಲ್ಲದರ ಕೇಂದ್ರದಲ್ಲಿ ಇರುವಂಥದ್ದು ಮಹಿಳೆ, ಹೌದಲ್ವಾ?
0: ಹೌದು.
1: ಸೊ ಈ ಮಹಿಳಾ

0: ಕೇಂದ್ರಿತ ಸಾಹಿತ್ಯ ಇರ್ಬೋದು, ಸಂಶೋಧನೆ ಇರ್ಬೋದು, ಚಿಂತನೆಗಳಿರ್ಬೋದು, ಇವೆಲ್ಲವೂ ಇವತ್ತಿನ ದಿನದಲ್ಲಿ ಎಷ್ಟು ಅಗತ್ಯ, ಅದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು, ಇದ್ರ ಬಗೆಗೆ ನೀವು ಹೇಳಲಿಕ್ಕೆ ಸಾಧ್ಯ?
1: ನೋಡಿ, ನಾವು ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ ಬಂದ ನಂತರ 1975 ಅಂತಾರಾಷ್ಟ್ರೀಯ ಮಹಿಳಾ ದಿನ ಡಿಕ್ಲೇರ್ ಆದಮೇಲೆ ನಾವೆಲ್ಲ ಸ್ತ್ರೀವಾದಕ್ಕೆ ತೆರೆಕೊಂಡವರು. ಆದರೆ ಇವತ್ತಿಗೂ ಕೂಡ ಮಹಿಳೆಯರ ಇತಿಹಾಸವನ್ನು ಕಟ್ಟೋದ್ರಲ್ಲಿ ನಾವಿನ್ನೂ ಹಿಂದೆನೇ ಇದ್ದೀವಿ. ಅನೇಕ ಮಹಿಳಾ ಇತಿಹಾಸಗಳನ್ನು ನಾವು ಕಟ್ಟಬೇಕಾಗಿದೆ. ಸಾಹಿತ್ಯದಲ್ಲಿ ನಾವು ಮಹಿಳಾ ಇತಿಹಾಸ ಕಟ್ಟಬೇಕಾಗಿದೆ ಇನ್ನೂ. ಆಮೇಲೆ ನಾವು ಸಾಂಸ್ಕೃತಿಕವಾಗಿ ತೊಡಸ್ಕೊಂಡ ಹೆಣ್ಮಕ್ಕಳ ಇತಿಹಾಸಗಳನ್ನು ಕಟ್ಟಬೇಕಾಗಿದೆ. ಆಮೇಲೆ ನಾವು ತಳಮೂಲದ ಹೆಣ್ಣು ಮಕ್ಕಳ ಇತಿಹಾಸವನ್ನು ಪ್ರಧಾನವಾಗಿ ಕಟ್ಟಬೇಕಾಗಿದೆ. ಯಾಕೆಂದರೆ ಅವರು ಅಕ್ಷರ ಬಲ್ಲವರಲ್ಲದೇ ಇದ್ದರೂ ಕೂಡ ಅಕ್ಷರ ಕ್ಷೇತ್ರದಷ್ಟೇ ಘನ ವಿದ್ವಾಂಸರಾಗಿರುವಂಥ ಮತ್ತು ವಿದ್ವತ್ವಿರುವಂಥ ಮತ್ತು ಅವರ ಕೆಲಸಗಳ ಮೂಲಕವೇ ಅವ್ರನ್ನವರು ಪ್ರಧಾನವಾಗಿ ತೆರೆದುಕೊಂಡಿರುವಂಥ ಜ್ಞಾನಕ್ಷೇತ್ರ ಇದೆಯಲ್ಲ, ಅದನ್ನು ನಾವಿನ್ನೂ ಕೂಡ ಸಂಪೂರ್ಣವಾಗಿ ಕಟ್ಕೊಂಡಿಲ್ಲ. ಆದರೆ ಕಟ್ಕೊಂಡ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಹೇಗೆ ಜ್ಞಾನಶಿಸ್ತಲ್ಲಿ ಹೆಣ್ಮಕ್ಳ ಜ್ಞಾನಶಿಸ್ತೆ ಒಂದು ಹೊಸ ನೋಟವನ್ನು
0: ಸಾಹಿತ್ಯದಿಂದಲೂ ಇರುವಂಥದ್ದು. ಆದರೆ ಪಿತೃಸತ್ತಾತ್ಮಕ ರಾಜಕಾರಣದಿಂದ ಅರ್ಧಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಹೆಣ್ಮಕ್ಳು ಅಂಚಿಗೆ ಸರಿಸಲ್ಪಟ್ಟಿದ್ದಾರೆ.
1: ಅಂಚಿಗೆ ಸರಿಸಲ್ಪಟ್ಟಿದ್ದಾರೆ, ಅವ್ರ ಜ್ಞಾನವೂ ಅಂಚಿಗೆ ಸರಿಸಲ್ಪಟ್ಟಿದ್ದಾರೆ. ಆ ಕೆಲಸವನ್ನ ನಾವು ಹೆಣ್ಮಕ್ಳು ಇನ್ನೂ ಮಾಡಬೇಕಾಗಿದೆ, ತುಂಬಾ ಮಾಡಬೇಕಾಗಿದೆ. ಹಾಗಾಗಿ ನನ್ನ ಮಹಿಳಾ ಕೇಂದ್ರಿತ ರಿಸರ್ಚ್ಗೆ ಮುಖ್ಯವಾಗಿ ಅದೇ ಕಾರಣ. ನಮ್ಮ ಆಹಾರಗಳು, ನಮ್ಮ ಯೋಚನಾ ಕ್ರಮಗಳು, ನಮ್ಮ ಕರಕುಶಲ ಕಲೆಗಳು, ನಮ್ಮ ಗಿರಿಜನ ಸಂಸ್ಕೃತಿಯ ಹೆಣ್ಣು ಮಕ್ಕಳಲ್ಲಿರುವಂಥ, ಇವತ್ತು ನಾವು ಲಿವಿಂಗ್ ಟುಗೆದರ್ ಬಗ್ಗೆ ತುಂಬ ಮಾತಾಡ್ತೀವಿ, ಆದರೆ ಅಂಥ ಒಂದು ಜೀವನ ತಮ್ಮ ಗಂಡನ್ನು ತಾವೇ ಆಯ್ಕೆ ಮಾಡಿಕೊಳ್ಳುವಂಥ ಟ್ರೈಬಲ್ ಕಲ್ಚರ್, ಈ ಭಾರತದ ನೆಲಮೂಲ ಸಂಸ್ಕೃತಿಯ ಕ್ರಮ, ಇವತ್ತು ಆ ಕ್ರಮದಿಂದ ಬಿಡಿಸ್ಕೊಂಡು ನಾವು ಎಷ್ಟು ದೂರಕ್ಕೆ ಬಂದಿದ್ದೀರಿ ಅಂದರೆ, ನಮ್ಮ ಅಪ್ಪ ಅಮ್ಮ ಹೇಳಿರೋ ಗಂಡಿಗೆ ನಾವು ತಲೆ ಕೊಟ್ಟು ವರದಕ್ಷಿಣೆ ಕೊಟ್ಟು ಮದುವೆ ಹಾಕ್ಕೊಳ್ಳೋ ಅಂಥ ಸ್ಥಿತಿಗೆ ಬಂದಿರುವಾಗ ನಮ್ಮ ಭಾರತ ಸಂಸ್ಕೃತಿ ಹಿಂಗಿರಲಿಲ್ಲ. ಇದು ಈಗಿದ್ದು ಎಲ್ಲಿಗೆ ನಾವು ಬಂದು ನಿಂತಿದ್ವಿ, ಮತ್ತು ಪಿತೃಸತ್ತೆ ನಮ್ಮನ್ನೇ ಎಷ್ಟೊಂದು ಹೇರಿದೆ ಕುಟುಂಬ ಮತ್ತು ವಿವಾಹ ಪದ್ಧತಿ ಒಳಗಡೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ತಳಮೂಲ ಜ್ಞಾನ ಸಂಸ್ಕೃತಿಗಳಿಗೆ ವಾಪಸ್ ಹೋಗಿ ಅಲ್ಲಿಂದ ಮರುಕಟ್ಟಿಕೊಳ್ಳಬೇಕಾಗಿದೆ. ನಾವು ಅಂಥ ಕೆಲಸಗಳನ್ನು ನಾವು ಇನ್ನು ಮಾಡಬೇಕಾಗಿದೆ. ಕೆಲವು
0: ಮಟ್ಟಿಗೆ
1: ಸ್ವಲ್ಪ ಪ್ರಾಮುಖ್ಯ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಗುರುತಿಸಿದ್ರು ಆಳವಾಗಿ ಇನ್ನೂ ಅಂತ ಅಧ್ಯಯನಗಳನ್ನು ನಡೆಯುವ ಅಗತ್ಯ ಇದೆ. ಹಾಗಾಗಿನೇ ನಾವು ಸಂತ ಅಧ್ಯಯನ ಕೇಂದ್ರದಿಂದ ಟ್ರೈಬಲ್ ಏನು ತೋಡ ಸಂಸ್ಕೃತಿ ನೋಡಕ್ಕೆ ಹೋದ್ವಿ, ಕೋತ ಸಂಸ್ಕೃತಿ, ನಮ್ಮ ಸೋಲಿಗರ ಸಂಸ್ಕೃತಿ, ಕಾಡು ಕುರುಬರು, ಜೇನು ಕುರುಬರು ಅಂದರೆ ಈ ಭಾಗದ ಇವ್ರನ್ನ. ಆದರೆ ಭಾರತದ ಒಳಗಡೆನೆ ವಿಶಿಷ್ಟವಾದ ಇಂಥ ಸಂಸ್ಕೃತಿಗಳಿದೆ. ಇವತ್ತಿಗೂ ಕೂಡ ನೀವು ಖಾಜಿ ಮತ್ತು ಗಾರೋ ಹಿಲ್ಸಲ್ಲಿ ಹೋದರೆ ನಿಮಗೆ ಮಾತೃಮೂಲ ಸಂಸ್ಕೃತಿಯ ಕುಟುಂಬಗಳು ಇವತ್ತಿಗೂ ಅಧ್ಯಯನಕ್ಕೆ ಸಿಕ್ಕತ್ತೆ. ಅಂಥದ್ದೊಂದನ್ನು ಕೂಡ ಭಾರತದಾದ್ಯಂತ ಬೇರೆ ಬೇರೆ ಗೋಂಡ ಸಂಸ್ಕೃತಿಯೊಳಗಿರೋ ಹೆಣ್ಣು ಮಕ್ಕಳ ಮಹಾಶಿ ಸೋಲಿಗರು ಇಲ್ಲಿದ್ದಾರೆ. ಆ ಕಡೆ ನಾರ್ತಲ್ಲಿರುವಂಥ ಅನೇಕ ಟ್ರೈಬಲ್ ಸಂಸ್ಕೃತಿಗಳಲ್ಲಿ ನಾವು ಏಕ ಸಂಸ್ಕೃತಿ ಬಗ್ಗೆ ಈಗೇನು ಮಾತಾಡ್ತೀವೋ ಅದಲ್ಲ, ಬಹು ಸಂಸ್ಕೃತಿ ದೇಶ ಹೇಗೆ ಇದೆ, ವಿವಾಹ ಪದ್ಧತಿಯಲ್ಲಿ ಹೇಗಿದೆ, ಕುಟುಂಬ ಪದ್ಧತಿಗಳಲ್ಲಿ ಹೇಗಿದೆ, ಮತ್ತು ಇವತ್ತಿಗೂ ಅಲ್ಲಿ ಸೌಹಾರ್ದ ಕುಟುಂಬಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿರೋದು ಯಾಕೆ, ವೈಯಕ್ತಿಕ ಅಭಿಲಾಷೆಗಳ ಜೊತೆ ಜೊತೆಗೆ ಒಂದು ಸಮುದಾಯಿಕ ಅಭಿಲಾಷೆಗಳನ್ನು ರಕ್ಷಣೆ ಮಾಡುವಂಥ ಒಂದು ರೀತಿಯ ಕಲ್ಚರ್ಗಳು ಅಲ್ಲೆಲ್ಲ ಇರೋದ್ರಿಂದನೇ ಅವು ಸಾಧ್ಯ ಆಗಿವೆ. ಇವತ್ತು ನಾವು ಬಹುಜನರು ಬದುಕುವಾಗ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಕೋಪ ಏರಿಸ್ಕೊಂಡು ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಿದ್ದೀವಲ್ಲ, ಅದಕ್ಕೆಲ್ಲ ನಮಗೆ ಉತ್ತರ ಸಿಕ್ಕೋದು ಅಲ್ಲಿಂದನೇ ನಾವು ಪಡಿಬೇಕಾಗಿರೋದು. ಬಹುತ್ವದ ನೆಲೆಗಳನ್ನು ನಾವು ಮರುಕಟ್ಟುಕೊಳ್ಳುವ ಮೂಲಕ ಭಾರತ ಅನ್ನೋದು ವಿಶ್ವದಲ್ಲೇ
0: ಕೇಂದ್ರಿತವಾಗಿ ಇದ್ದಂತಹ ಒಂದು ಜ್ಞಾನ ಅದು.
1: ಹೌದು ಹೌದು, ಅಲ್ಲಿ ಕಟ್ಟುವಾಗ ಮಹಿಳೆಯ ಕೇಂದ್ರ ಹೇಗಿದೆ ಅನ್ನೋದನ್ನು ನಾವು ಕಟ್ಟಬೇಕು. ಮತ್ತು ಯಾಕೆ ಮಹಿಳಾ ಕೇಂದ್ರಿತವಾಗಿರುವ ಇವು ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತಿವೆ ಅನ್ನೋದನ್ನು ಕೂಡ ನಾವು ಮಾತಾಡ್ತಾನೆ. ಇವತ್ತು ಪಿತೃಪ್ರಧಾನತೆ ಹೇಗೆ ನಮ್ಮನ್ನು ಆವರಿಸಿಕೊಂಡಿದೆ ಮತ್ತು ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ಹೇಗೆ ಎರಡನೆಯ

0: ಜಯಾಗಿ ಮಾಡೋದ್ರ ಮೂಲಕ ಹಂಚಿಗೆ ತಳ್ತಾ ಇದೆ. ಏಕ ಸಂಸ್ಕೃತಿ ಸ್ಥಾಪನೆಯಲ್ಲಿ ಅದು ಹೇಗೆ ಪ್ರಧಾನವಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ಲಲ್ಲಿ ನಾನು ಪ್ರಯತ್ನ ಮಾಡಿ ನನ್ನ ಸಂಶೋಧನೆಗಳಿಗೆ ಕೆಲಸ ಮಾಡಿದ್ದೀನಿ, ಆದರೆ ಇನ್ನೂ ಆಳವಾಗಿ ಕೆಲಸ ಮಾಡೋದು ಬಾಕಿ ಇದೆ ಅಂತ.
1: ಮಹಿಳಾ ಕೇಂದ್ರಿತ ವಿಷಯಗಳು, ವಿಚಾರಗಳು, ಅಧ್ಯಯನಗಳು ಅತ್ಯಂತ ಪ್ರಮುಖವಾಗಿವೆ, ಅಗತ್ಯವಾಗಿವೆ ಈ ಸಮಾಜದ ಸ್ವಸ್ಥತೆಗೆ.
0: ಹೌದು ಹೌದು ಹೌದು.
1: ಅದನ್ನೇ ಮುಂದುವರಿಸಿ ಮತ್ತೆ ಅದೇ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇವತ್ತು ಯಾವುದೇ ಕ್ಷೇತ್ರ ಇರ್ಬೋದು, ಅದು ರಾಜಕೀಯ, ಕಲೆ, ಸಾಹಿತ್ಯ, ಸಂಶೋಧನೆ, ವೃತ್ತಿ ಬದುಕು, ಇಲ್ಲೆಲ್ಲನೂ ಮಹಿಳೆಗೆ ಸಮಾನ ಅವಕಾಶಗಳು ಸಿಗ್ತಾ ಇದೆ ಅಂತ ನಿಮಗೆ ಅನಿಸುತ್ತಾ?
0: ಇಲ್ಲ, ಸಮಾನ ಅವಕಾಶಗಳಿಗಾಗಿ ನಾವು ಹೆಣ್ಮಕ್ಕಳು ಮಾತಾಡಬೇಕಾಗಿದೆ. ಎಲ್ಲ ಕಡೆ ನಮಗೆ ಸಮಾನ. ಇವತ್ತು ನೋಡಿ, ಎಲ್ಲ ಹೆಣ್ಮಕ್ಕಳು ಓದ್ತಾ ಇದ್ದಾರೆ, ಓದಲ್ಲಿ ತಮ್ಮದೇ ದಾಪುಗಾಲ ಹಾಕಿಟ್ಕೊಂಡು ಎಲ್ಲ ರ್ಯಾಂಕ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಜಾಬ್ ಸೆಕ್ಟರ್ಗೆ ಹೋದಾಗೆ ಅವ್ರಿಗೆ ಅಷ್ಟೇ ಪ್ರಧಾನವಾಗಿ ಜಾಬ್ ಸಿಗ್ತಾ ಇದೆಯಾ? ಸಿಕ್ಕಿದ್ರೂ ಆ ಜಾಬ್ನ ಉಳಿಸ್ಕೊಳಕ್ಕಾಗ್ತಾ ಇದೆಯಾ? ಹೆರಿಗೆ, ಬಸರು, ತನಗಳನ್ನೂ ಜೊತೆಗೆ ಮಕ್ಕಳ ಪಾಲನೆ ಪೋಷಣೆಯ ಕೆಲಸದ ಜೊತೆಗೆ ಕೌಟುಂಬಿಕ ಸ್ವಾಸ್ಥ್ಯವನ್ನು ಉಳಿಸ್ಕೊಂಡು, ಅಂದರೆ ಪ್ರೀತಿಯನ್ನು ಉಳಿಸ್ಕೊಂಡು ಜವಾಬ್ದಾರಿಯನ್ನು ಮಾಡ್ತಾ ಮತ್ತೆ ಅವರು ಅವ್ರ ಕ್ಷೇತ್ರದಲ್ಲಿ ತಮ್ಮ ವಿಶಿಷ್ಟ ಛಾಪನ್ನು ಮೂಡಿಸೋಕ್ಕೆ ಸಾಧ್ಯ ಆಗದೇ ಇರುವಂಥ ಕೆಲಸಗಳನ್ನ ಹೆಣ್ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ. ಕೆಲವರು ಕೌಟುಂಬಿಕ ವಿಘಟನೆಗಾಗ್ತಾರೆ, ಕೆಲವರು ಅದರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಕೆಲವರು ಆ ಕಾರಣಕ್ಕೆ ತಮ್ಮ ಪ್ರಮೋಷನ್ಗಳು ಬಿಡ್ತಿದ್ದಾರೆ. ಇದು ರಾಜಕೀಯ ಕ್ಷೇತ್ರದಲ್ಲೂ ಆಗ್ತಾ ಇದೆ. ಮೀಸಲಾತಿ ಇಲ್ಲದೆ ನಮಗೆ ಹೆಣ್ಮಕ್ಕಳಿಗೆ ಒಳಪ್ರವೇಶ ಸಾಧ್ಯ ಇಲ್ಲ. ನೋಡಿ, ಈಗ ವಿಶ್ವವಿದ್ಯಾನಿಲಯ ಡಿಗ್ರಿ ಕಾಲೇಜುಗಳಲ್ಲಿ ಮೀಸಲಾತಿ ಬಂದಿದ್ದರಿಂದನೇ ನಮ್ಮ ಹೆಣ್ಮಕ್ಕಳಲ್ಲಿ ಕಾಣಿಸ್ತಾ ಇರೋದು. ಅದಕ್ಕೆ ಮುಂಚೆ ಹೆಣ್ಮಕ್ಕಳು ಇಡೀ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಮೇಡಮ್ ಇದ್ದರು, ಬೆಂಗಳೂರಲ್ಲಿ ಅದೂ ಇರಲಿಲ್ಲ. ಮೀಸಲಾತಿ ಬಂದಾದ್ಮೇಲೆ ನಮಗೆ ಕಾಣಿಸ್ತಾ ಇದ್ದಾರೆ, ವಿಶ್ವವಿದ್ಯಾಲಯಗಳಲ್ಲಿ ನಮಗೆ ಪ್ರೊಫೆಸರ್ಗಳು ಕಾಣಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿಷಯಗಳನ್ನ ಪ್ರಧಾನವಾಗಿ ಅಲ್ಲಿ ಮಾತಾಡೋಕ್ಕಾಗ್ತಾ ಇದೆ. ಹಾಗೆಯೇ ರಾಜಕೀಯ ರಂಗದಲ್ಲೂ ನಾವು ಪ್ರಧಾನರಾಗಬೇಕು, ಸಾಂಸ್ಕೃತಿಕ ರಂಗದಲ್ಲೂ ನಾವು ಪ್ರಧಾನತೆಯನ್ನು ಪಡ್ಕೋಬೇಕಿದೆ. ಸಿನಿಮಾಗಳಲ್ಲಿ ಇವಾಗ ನಾವು ನೋಡ್ತಾ ಇದ್ವಿ, ತುಂಬ ಗಂಡು ಕೇಂದ್ರಿತ ಸಿನಿಮಾಗಳೇ ಬರ್ತಾ ಇದೆ, ಅಲ್ಲಿ ಹೆಣ್ಣನ್ನು ಹೇಗೆ ಬಳಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿಯೇ ಆ ಕ್ಷೇತ್ರದಲ್ಲೂ ಕೂಡ ಪ್ರಧಾನವಾಗಿ ಹೆಣ್ಣು ಬಂಡವಾಳ ಹೂಡುವವರು ಬರಬೇಕು, ಸಿನಿಮಾ ಮಾಡುವವರು ಬರಬೇಕು, ಸಿನಿಮಾದಲ್ಲೇ ಆ್ಯಕ್ಟ್ ಮಾಡೋರು ಬೇಕಾದಷ್ಟು ಜನ ಬರ್ತಾ ಇದ್ದಾರೆ. ಆದರೆ ಅವ್ರಿಗೆ ತಮ್ಮ ಹೆಣ್ಣಿನ ಅಸ್ಮಿತೆಯನ್ನು ಹೊರಹಾಕುವಂಥ ಹೆಣ್ಣು ಪ್ರಧಾನ ಸಿನಿಮಾಗಳಲ್ಲಿ ಅವಕಾಶಗಳನ್ನು ಕೊಡುವ ಮತ್ತು ಅವೇ ಕೇಂದ್ರವಾಗುವ ಅನ್ನುವ ನೆಲೆಯನ್ನು ಬೆಳೆಸಬೇಕಾದ್ರೆ ಅಲ್ಲಿ ಕೂಡ ನಮಗೆ ಬಂಡವಾಳ ಹೂಡುವವರು ಹೆಣ್ಮಕ್ಕಳ ಸಿನಿಮಾಗಳಿಗೆ ಬರಬೇಕಾಗಿದೆ.
1: ಯಾವುದೇ ಕ್ಷೇತ್ರ ಇರ್ಬೋದು, ಈ ಥರದ ಲಿಂಗ ಕೇಂದ್ರಿತ ವಿಚಾರಗಳಿದ್ದಾವಲ್ಲ, ಸಮಾನವಾದಂತಹ ಸಾಧ್ಯತೆಗಳು, ಅದು ಕುಟುಂಬದಿಂದಲೇ ಆರಂಭ ಆಗ್ಬೇಕು ಅಂತ ಅನ್ಸುತ್ತೆ.
0: ಖಂಡಿತ ಕುಟುಂಬದಿಂದ
1: ಅದರಲ್ಲಿ ಬರಬೇಕು.
0: ಅದೇ ಒಂದು ಹೇಳ್ತಾರೆ ಆಗಸ್ಟ್ ಬೆಬೆಲ್ ಅಂತ ಒಬ್ಬ ಸಮಾಜ ಶಾಸ್ತ್ರಜ್ಞ, ಆಂಥ್ರೋಪಾಲಜಿಸ್ಟ್ ಕೂಡ, ಅವ್ರು ಹೇಳ್ತಾರೆ ಮೊದಲು ಈ ಭೂಮಿ ಮೇಲೆ ಅಧೀನಕ್ಕೊಳಗಾಗಿದ್ದ ಪ್ರಾಣಿ ಯಾವ್ದಂದ್ರೆ ಹೆಣ್ಣು. ಹಾಗಾಗಿದೆ, ಆಮೇಲೆ ಟೇಮಿಂಗ್ ಆಫ್ ಅನಿಮಲ್ಸ್ ಶುರುವಾಗಿದ್ದ ಅನಂತರ ಟೇಮಿಂಗ್ ಆಫ್ ವಿಮೆನ್ ಫಸ್ಟ್ ಆದಮೇಲೆ ಪ್ರಾಣಿಗಳ ಸಂಗೋಪನೆ ಶುರುವಾಗಿದ್ದು. ಸೊ ಹೆಣ್ಮಗಳು ಮೊದಲು ಪ್ರಧಾನವಾಗಿ ಅಧೀನತೆಗೆ ಒಳಗಾಗಿರೋದ್ರಿಂದ ಮೊದಲು ಅವಳು ಬಿಡುಗಡೆ ಆಗಬೇಕು. ಅವಳು ಬಿಡುಗಡೆ ಸಮಾನತೆಗೆ ಬಂದ ತಕ್ಷಣನೇ ನಮ್ಗೆ ಎಲ್ಲ ಕ್ಷೇತ್ರದ ಜಾತಿ ಸಮಾನತೆ, ವರ್ಗ ಸಮಾನತೆಗಳು
1: ಅವಳಿಗೆ ಬಿಡುಗಡೆ ಸಿಕ್ಕಿದ್ರೆ
0: ಎಲ್ಲ
1: ಕನಸು ಕಾಣ್ತಾ ಇರುವಂತಹ ಒಂದು ಸ್ವಸ್ಥ ಸಮಾಜ ಅಂತ ಏನ್ ಮಾತಾಡ್ತೇವೆ ಅದು ಬಹಳ ಬೇಗ ಸಿಗುತ್ತೆ.
0: ಹೌದು,
1: ಹಾಗಾದ್ರೆ ಮಹಿಳೆಯರ ಗೌರವಪೂರ್ಣ ಬದುಕು ರೂಪುಗೊಳಿಸೋದು ಒಂದಿದೆಯಲ್ಲ, ಅದಕ್ಕೆ ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ಸರ್ಕಾರ ಇರ್ಬೋದು, ಒಟ್ಟಾರೆ ಏನು ಮಾಡಬಹುದು, ಅದನ್ನು ಹೇಗೆ ಗ್ರಹಿಸ್ತೀರಾ, ಇವುಗಳೆಲ್ಲ ಯಾವ ಪಾತ್ರದಲ್ಲಿ ತಮ್ಮ ತಮ್ಮ ನಿರ್ವಹಣೆಗಳನ್ನು ಮಾಡಬಹುದು ಅಂತ ನಿಮ್ಗನ್ಸುತ್ತೆ?
0: ನಿಮ್ಗೆ ಒಟ್ಟಾರೆ ಶಿಕ್ಷಣದ ಮೂಲಕನೇ ಆಗಬೇಕು, ನಿಮ್ಮ ಅಕ್ಷರದ ಮೂಲಕನೇ ಸಣ್ಣ ಮಕ್ಕಳಿಂದನೇ ಕೂಡ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಶಿಕ್ಷಣ, ಲಿಂಗ ಸಂವೇದನಾ ಶಿಕ್ಷಣ ಕೊಡೋದ್ರ ಮೂಲಕನೇ ಅವರ ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡೋಕ್ಕಾಗೋದು, ಭಾಗವಹಿಸುವಿಕೆಯನ್ನು. ಹಾಗಾಗಿಯೇ ನಮ್ಮ ಶಿಕ್ಷಣ ಮೂಲಭೂತವಾಗಿ ನಮ್ಮ ಶಿಕ್ಷಣದ ಪರಿಕರಗಳಲ್ಲಿ ಲಿಂಗ ಸಮಾನತೆಯ ಶಿಕ್ಷಣಕ್ಕೆ ಪಠ್ಯಗಳನ್ನು ಆಯ್ಕೆ ಮಾಡಿ ಆ ಪಾಠವನ್ನು ಲಿಂಗ ಸಮಾನವಾಗಿ ಪಾಠ ಬೋಧಿಸುವ

ಬೋಧಕರಿಗೂ ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ಅವರಿಗೆ ಆ ಜ್ಞಾನವನ್ನು ನೀಡಿದರೆ ಅದು ಮಾತ್ರ ನಮ್ಮೆಲ್ಲ ಇಂಡೆಕ್ಸ್ಗಳನ್ನು ಕೂಡ ತಲುಪಲಿಕ್ಕೆ ನಮ್ಮ ಅಭಿವೃದ್ಧಿಯ ಮಾನದಂಡ. ಅದಕ್ಕೆ ಅಂಬೇಡ್ಕರ್ ಹೇಳೋದು ಅಭಿವೃದ್ಧಿಯ ಮಾನದಂಡವನ್ನು ಆಯಾ ಸಂಸ್ಕೃತಿ

0: ಎರಡನೆಯ ದರ್ಜೆ ಎನ್ನುವಂತಹ ಮಾತುಗಳು ಏನಿದ್ದಾವೆ ಹೆಣ್ಮಕ್ಳನ್ನ ಕುರಿತಂತೆ, ಅದು ಸಾಹಿತ್ಯ ಕ್ಷೇತ್ರದಲ್ಲೂ ಇದೆ. ಒಂದು ಕಾಲದಲ್ಲಿ ಅಡುಗೆ ಮನೆ ಸಾಹಿತ್ಯ ಅಂತ ಹೇಳಿ ಹಣೆಪಟ್ಟಿಯ ಹಚ್ಚಿ ಮೂಲೆ ಗುಂಪಾಗಿಸಿದಂತಹದ್ದು. ಆದರೆ ಅದೆಲ್ಲವನ್ನ ಮೀರಿ ಇವತ್ತು ಹೆಣ್ಮಕ್ಳುಗಳು ಅತ್ಯಂತ ಚೆನ್ನಾಗಿ ಎನ್ನ ಪದ ಬಹಳ
1: ಒಳ್ಳೆಯ ಕೃತಿಗಳನ್ನು
0: ಚಿಕ್ಕದಾಗಿರುತ್ತೆ,
1: ಕೊಡ್ತಾ ಇದ್ದಾರೆ,
0: ಅತ್ಯಂತ ಮಹತ್ವದ ಶ್ರೇಷ್ಠ ಕೃತಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ಸಾಹಿತ್ಯ ಕ್ಷೇತ್ರದ ಸಂದರ್ಭದಲ್ಲಿ ಇವತ್ತಿನ ದಿನ ನೀವು ಅವರ ಅಸ್ಮಿತೆಯ ಒಂದು ಅಂಗವಾಗಿರುವಂತಹ ಮಹಿಳಾ ಲೇಖಕಿಯರ ಸಂಘ ಏನಿದೆ ಅದರ ಒಂದು ಚುಕ್ಕಾಣಿಯನ್ನು ಇಟ್ಕೊಂಡಿದ್ದೀರಾ. ಇದೀಗ ನಿಮ್ಮ ಕನಸುಗಳು ಮಹಿಳಾ ಸಾಹಿತ್ಯ ಲೇಖಕಿಯರು ಅದನ್ನು ಮುಂದೊಯ್ಯುವಂತಹ ಒಂದು ಸಂದರ್ಭಗಳು, ಅದಕ್ಕಾಗಿ ನೀವು ಹಮ್ಮಿಕೊಳ್ಳಬಹುದಾದಂತಹ ಕಾರ್ಯಚಟುವಟಿಕೆಗಳು, ಯೋಜನೆಗಳು, ಕನಸುಗಳು ಇವೆಲ್ಲದರ ಬಗ್ಗೆ ಏನಾದರೂ ಹಂಚಿಕೊಳ್ತೀರಾ?
1: ಇದ್ರ ಬಗ್ಗೆ ಹಲವಾರು ಕಡೆ ನಾನು ಮಾತಾಡಿದ್ದೀನಿ. ಆದರೆ ನೋಡಿ, ಇವತ್ತು ಮಹತ್ವ ಕೃತಿಗಳನ್ನು ಹೆಣ್ಮಕ್ಳು ಬರಿತಾ ಇದ್ದಾರೆ, ಕಾವ್ಯ ಆಗಿರ್ಬೋದು, ಕಾದಂಬರಿ ಇರ್ಬೋದು, ಕತೆ ಇರ್ಬೋದು. ಆದರೆ ಅವ್ರನ್ನ ಮಾತಾಡುವಾಗ ಎಷ್ಟು ಜನ ಉಲ್ಲೇಖಿಸ್ತಾರೆ ಹೆಣ್ಮಕ್ಕಳ ಕೃತಿಗಳನ್ನಿಟ್ಕೊಂಡು, ಯೋಚನೆ ಮಾಡಿರೋ ವಿಚಾರಗಳನ್ನಿಟ್ಕೊಂಡು ಎಷ್ಟು ಜನ ಮಾತಾಡ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳ ಕೃತಿಗಳನ್ನು ಮಾತಾಡುವಂತೆ ಮಾಡಬೇಕು. ನಾವು ಮಾತಾಡುವಂತೆ ಮಾಡಬೇಕು ಅಂದರೆ ಅವುಗಳ ಬಗ್ಗೆ ನಾವೇ ಲೇಖಕಿಯರ ಸಂಘದಿಂದ ಹೆಚ್ಚೆಚ್ಚು ಮಾತಾಡಿಸ್ಬೇಕಾಗತ್ತೆ. ಮತ್ತು ಅಂಥದಕ್ಕೆ ಕಮ್ಮಟ್ಟಗಳನ್ನು ನಾವು ಮಾಡಬೇಕಾಗಿದೆ, ಹೆಚ್ಚು ಹೆಣ್ಮಕ್ಳು ಮಾತಾಡೋಂಗಾಗಬೇಕಾಗತ್ತೆ. ಮತ್ತು ಈಗ ನಾವು ಆಯ್ಕೆ ಮಾಡುವಾಗ ಯಾರು ಈ ವಿಷಯ ಚೆನ್ನಾಗಿ ಮಾತಾಡಬಲ್ಲರಂದ್ರೆ ಫ್ಯೂ, ಕೆಲವರೇ ಸಿಗ್ತಾ ಇದ್ದಾರೆ. ಹೆಚ್ಚು ಹೆಣ್ಮಕ್ಕಳನ್ನ ಮಾತಾಡಿಸುವಂತೆ ಮಾಡಬೇಕು. ಓದ್ತಾ ಇದ್ದಾರೆ, ಮಾತಾಡಿಸುವಂತೆ ಮಾಡಬೇಕು.
0: ಹೆಣ್ಮಕ್ಳ ಜೊತೆಗೆ ಗಂಡು ಮಕ್ಕಳು ಮಾತಾಡಬೇಕು.
1: ಅಲ್ಲ, ಹೆಣ್ಮಕ್ಳ ಜೊತೆ ಗಂಡು ಮಕ್ಕಳು,
0: ಮಹಿಳಾ ಸಾಹಿತ್ಯ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಒಂದು,
1: ಅದಲ್ಲ ಅದಲ್ಲ, ಅದು ಫಸ್ಟ್ ಹೆಣ್ಮಕ್ಳು ಮಾತಾಡಕ್ಕೆ ಶುರು ಮಾಡಿದರೆ ನಾವು ಬಿಡಕ್ಕಾಗಲ್ಲ ಅನ್ನುವಂಥ ಒಂದು ಆಲೋಚನೆ ಅವ್ರಿಗೆ ಬರ್ಸತ್ತೆ. ಸೊ ಇಂಥ ವಿಚಾರಗಳಿವೆಯಾ ಅಂತ ಓದದೇ ಇರೋರು ಓದಕ್ಕಾಗತ್ತೆ. ಸೊ ಹಾಗಾಗಿ ಸರ್ಕಾರದ ಕಾರ್ಯಯೋಜನೆಗಳಲ್ಲಿರ್ಬೋದು ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಯೋಜನೆಗಳಲ್ಲಿರ್ಬೋದು, ಅಲ್ಲಿ ನಡೆಯುವಂಥ ವಿಚಾರ ಸಂಕಿರಣಗಳಲ್ಲಾಗ್ಬೋದು ಅಥವಾ ವಿಶ್ವವಿದ್ಯಾಲಯಗಳು ನಡೆಯೋದಾಗ್ಬೋದು, ಅಲ್ಲೆಲ್ಲನೂ ಕೂಡ ಹೆಣ್ಮಕ್ಕಳನ್ನ ಸಮಾನವಾಗಿ ಬೆಳೆಸ್ಕೊಳ್ಬೇಕಾದ್ರೆ ನಾವು ಹೆಣ್ಮಕ್ಳು ಇಂಥವ್ರು ಚೆನ್ನಾಗಿ ಮಾತಾಡ್ತಾರೆ ಅಂತ ಕಾಣಿಸೋಂಗು ಮಾಡಬೇಕಲ್ಲ. ಆ ಕಾರಣಕ್ಕಾಗಿ ಕಮ್ಮಟ್ಟುಗಳನ್ನು ಮಾಡ್ತಾ ಹೆಣ್ಮಕ್ಳಲ್ಲಿ
0: ಆರ್ಥಿಕ ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸ್ತೀವಿ?
1: ಏನು ಗೊತ್ತಾ, ಆರ್ಥಿಕವಾಗಿ ನಮಗೆ ಸಮಸ್ಯೆ ಇದೆ. ಯಾಕೆ ಅಂದರೆ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರ ಕೊಡಮಾಡುವ ಹಣದಷ್ಟಲ್ಲಿ ನಮಗೇನೇನು ಕೊಡಲ್ಲ. ಆದರೆ ನಾವು ಒಂದು ಮನಸ್ಸು ಮಾಡಿದರೆ ನಮಗೆ ಆರ್ಥಿಕತೆ ಒಂದು ಸಂಕಷ್ಟ ನಮಗೆ ಅನ್ನೋದನ್ನು ಮೀರಿಯೂ ಕೂಡ ಜನ ನಮಗೆ ಸ್ಪಂದಿಸ್ತಾರೆ ಅಂತ ನಂಗೆ ಅನಿಸುತ್ತೆ. ಹಾಗಾಗಿಯೇ ನಾವು ಅಂಥ ಸಂಸ್ಥೆಗಳ ಸಹಯೋಗ, ಈಗ ಸಾಹಿತ್ಯ ಅಕಾಡೆಮಿ ಇದೆ ಅವ್ರ ಸಹಯೋಗ, ಸಾಹಿತ್ಯ ಪರಿಷತ್ತಿನ ಸಹಯೋಗ, ನಮ್ಮ ಕಾರ್ಯಚಟುವಟಿಕೆಗಳನ್ನು ಹಿಗ್ಗಿಸಬೇಕಾಗಿದೆ. ಈಗ ನಾವು ಆ ಕೆಲಸವನ್ನು ಮಾಡ್ತಾ ಇದ್ವಿ, ಬೇರೆ ಬೇರೆ ಅಕಾಡೆಮಿಗಳ ಜೊತೆ ಸೇರ್ತಾ ನಾವು ಕೆಲಸ ಮಾಡಬೇಕು ಅನ್ನೋದನ್ನು. ಹಾಗಾಗಿ ಸರ್ಕಾರದ ಜೊತೆನೂ ಮಾತಾಡಬೇಕು, ಮತ್ತು ನಮಗೊಂದು ಜಾಗನೂ ಬೇಕು. ಮತ್ತು ನಾವು ವರ್ಕ್ಶಾಪ್ಸ್ ಮಾಡೋಗಿ ಬೇರೆ ಬೇರೆ ನಮಗೆ ಜಾಗ ಕೊಡುವಂಗೆ, ಫ್ರೀಯಾಗಿ ಕೊಡುವಂಗೆ ಆ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅದೆಲ್ಲ ಆದರೆ ತುಂಬ ಜನ ಹೆಣ್ಮಕ್ಳು ಇದ್ದಾರೆ, ಚಿಂತನೆ ಮಾಡೋರಿದ್ದಾರೆ, ಸೊಗಸಾಗಿ ಚಿಂತನೆ ಮಾಡೋರಿದ್ದಾರೆ. ಅವ್ರಿಗೆಲ್ಲ ಎಕ್ಸ್ಪೋಜರ್ ಸಿಕ್ಕಿದ್ರೆ ನಮ್ಮದೊಂದು ಹೆಣ್ಣು ಮಕ್ಕಳ ಕಾರ್ಯಪಡೆಯನ್ನು ಕಟ್ಟೋದು, ಈ ಲೇಖಕಿಯರ ಸಂಘದಲ್ಲಿ ನಾವು ಒಂದು ಕಾರ್ಯಪಡೆ ಕಟ್ಟಬೇಕಾಗಿದೆ. ಅಂಥವ್ರನ್ನ ನಾವು ಬೆಳೆಸಬೇಕಾಗಿದೆ. ಅಂದರೆ ಅವ್ರು ಬೆಳೆದಿದ್ದಾರೆ, ಕಾರ್ಯಚಟುವಟಿಕೆಗಳ ಜೊತೆಗೆ ತೋರ್ಪಡಿಸಬೇಕು, ಮತ್ತು ಅವ್ರಿಗೆ ಭಾಗವಹಿಸಬೇಕಿಗೆ ಅವಕಾಶ. ಮತ್ತು ಇವತ್ತು ಎಲ್ಲವನ್ನು ನಾವು ಕುಟುಂಬದಲ್ಲೂ ಕೂಡ ಆ ಅವಕಾಶಗಳು ಲಭ್ಯ ಆಗಬೇಕು ನಮಗೆ. ಸೊ ಇದಕ್ಕೆ ನಾವು ಒಂದು ಕಾರ್ಯಚಟುವಟಿಕೆಗಳನ್ನು ಹಾಕ್ಕೊಂಡು ಲೇಖಕಿಯರ ಸಂಘದಲ್ಲಿ ಅದನ್ನು ನಾವು ಪ್ರಾರಂಭಿಸಿದ್ದೀವಿ. ಆ ಕಾರ್ಯಚಟುವಟಿಕೆ 3 ವರ್ಷ ನಡೆದಾಗ ಅದರ ಫಲಶ್ರುತಿ ನಮಗೆ ಕಾಣಿಸುತ್ತೆ ಅಂತ ನಾನು ಭಾವಿಸಿದ್ದೀನಿ.
0: ಇಲ್ಲಿ ತನಕ ಬಂದು ನೀವು ಮಾತಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಅದು ಕೇವಲ ನಿಮ್ಮೊಬ್ಬರ ವಿಚಾರ ಅಲ್ಲ, ಇಡೀ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು, ಒಟ್ಟಾರೆ ಸಾಹಿತ್ಯ ಎಲ್ಲವನ್ನೂ ಒಳಗೊಂಡಂತಹ ಬಹುತ್ವದ ವಿಚಾರಗಳನ್ನು ನೀವಿಲ್ಲಿ ಹಂಚಿಕೊಂಡಿದ್ದೀರಾ. ನಿಮ್ಮ ಮುಂದಿನ ಕನಸುಗಳಿಗೆಲ್ಲವೂ ಅದು ವಾಸ್ತವ ಆಗಲಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ನಮ್ಮಂತಹ ಎಲ್ಲರೂ ಇದ್ದೇವೆ.

0: ಎನ್ನುವಂತಹ ಒಂದು ಭರವಸೆಯನ್ನು ನೀಡ್ತೇನೆ. ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಯಲ್ಲಿ ಹತ್ತಾರು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಮೈಸೂರು ಆಕಾಶವಾಣಿಯ ಮುಖಾಂತರವಾಗಿ ಅತ್ಯಂತ ಪ್ರೀತಿಯ ಆರ್ದ್ರತೆಯ ನಮಸ್ಕಾರಗಳನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೇನೆ. ಉಳಿದಂತೆ ಎಲ್ಲವೂ ಶುಭವಾಗಲಿ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅಂತ ಹೇಳಿ ನನ್ನ ಈ ಒಂದು ಸಂದರ್ಶನದ ಮಾತುಗಳನ್ನು
1: ನನ್ನ ಕರೆದು ಗೆಳತಿ ವೇದ ಸಂದರ್ಶನ ಮಾಡಿದ್ದು ನನಗೆ ಭಾಳ ಸಂತೋಷವನ್ನು ತಂದಿದೆ. ಮತ್ತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ನನಗೆ ತುಂಬ ಸಂತೋಷ ಆಗಿದೆ. ನಿಮ್ಮೆಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಂದನೆಗಳು.
0: ನಮಸ್ತೆ.
2: ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಆರ್ ಸುನಂದಮ್ಮ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಂಎಸ್ ವೇದ. ಇದು ಈ ಬಾರಿಯ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಸಂಕಲನ ಡಾಕ್ಟರ್ ಶಭಾನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
4: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:12. ಇಂದು ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಾನು ಡಾಕ್ಟರ್ ಕುಲದೀಪ್ ನಂಜುಂಡಸ್ವಾಮಿ. ಕೇಳುಗರೆ, ಈಗ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರು ಇವರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿನ ಹೊಸ ತಂತ್ರಜ್ಞಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿಜಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದಲ್ಲಿ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳನ್ನು ಗಮನಿಸಿ 08212251 2582125 2581 5089.
5: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯಕರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ, ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ.
6: ನಮಸ್ಕಾರ ಚಿನ್ಮಯಿ ಮೇಡಮ್ ಅವರೇ, ನಿಮ್ಮ ಎಲ್ಲ ರೇಡಿಯೋ ಶ್ರೋತೃಗಳಿಗೂ ನನ್ನ ನಮಸ್ಕಾರಗಳು.
5: ಸರ್, ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಕಾಲದಲ್ಲಿ ಓಪನ್ ಹಾರ್ಟ್ ಸರ್ಜರಿ ಅನ್ನೋದನ್ನ ತುಂಬಾ ಕೇಳ್ಪಡ್ತಾ ಇದ್ವಿ. ಇವಾಗ ಓಪನ್ ಹಾರ್ಟ್ ಸರ್ಜರಿ ಅನ್ನೋದನ್ನ ಸ್ವಲ್ಪ ಕಡಿಮೆಯಾಗಿ ಕೇಳ್ತಾ ಈಗ ಹೃದಯದ ವ್ಯಾಲ್ವ್ಗಳನ್ನೇ ಬದಲಾಯಿಸುವಂಥದ್ರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಅದು ನಿಜವಾಗ್ಲೂ ಹಾಗೆ ಮಾಡೋಕ್ಕಾಗುತ್ತಾ, ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ಬೋದಾ?
6: ನೀವು ಹೇಳ್ತಿರೋದು ನಿಜ. ಇತ್ತೀಚಿನ ದಿನಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಅಂದರೆ ಎದೆಯನ್ನು ಕೊಯ್ದು ತೆರೆಯುವ ಶಸ್ತ್ರಚಿಕಿತ್ಸೆ ಇಲ್ಲದೇ ಡ್ಯಾಮೇಜ್ ಆದಂಥ, ಹಾನಿಗೊಳಗಾದಂಥ ಅಯೋರ್ಟಿಕ್ ವ್ಯಾಲ್ ಅಥವಾ ಕವಾಟವನ್ನು ಬದಲಾಯಿಸುವ ಸುಲಭವಾದ ಚಿಕಿತ್ಸೆ ಲಭ್ಯ ಇದೆ. ಅದಕ್ಕೆ ಟ್ರಾನ್ಸ್ಕೆಥೀಟರ್ ಅಯೋರ್ಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್ ಅಥವಾ ಟ್ಯಾವರ್ ಅಂತ ಕರೀತಾರೆ. ಇದಕ್ಕೇ ಟ್ರಾನ್ಸ್ಕೆಥೀಟರ್ ಅಯೋರ್ಟಿಕ್ ವ್ಯಾಲ್ ಇಂಪ್ಲಾಂಟೇಷನ್ ಅಂತಲೂ ಕರಿತೀವಿ, ಅಂದರೆ ಟಾವಿ ಅಂತಲೂ ಕರಿತೀವಿ. ಎರಡೂ ಒಂದೇ, ಟ್ಯಾವರ್ ಅಂದರೂ ಒಂದೇ, ಟಾವಿ ಅಂದ್ರೂ ಒಂದೇ.
5: ಇದು ಈ ಓಪನ್ ಹಾರ್ಟ್ ಸರ್ಜರಿ ಇಲ್ಲದೇ ಮಾಡುವಂಥ ಈ ಸರ್ಜರಿ, ಇದು ಹೇಗೆ ನಡೆಯುತ್ತೆ, ಇದರ ಪ್ರೊಸೀಜರ್ ಬಗ್ಗೆ ತಿಳಿಸ್ಕೊಡ್ಬೋದಾ ಡಾಕ್ಟ್ರೆ?
6: ಹೌದು, ಇದಕ್ಕೆ ಓಪನ್ ಹಾರ್ಟ್ ಸರ್ಜರಿ ಬೇಕಾಗಲ್ಲ. ಬರೀ ಲೋಕಲ್ ಅನಸ್ತೀಶಿಯ ಅಂದರೆ ಮರಗಟ್ಟುವ ಇಂಜೆಕ್ಷನ್ ಕೊಟ್ಟು, ಗ್ರಾಯಿನ್ ಅಂದರೆ ತೊಡೆಸಂದಿಯ ಮೂಲಕ, ಫ್ಯುಮರಲ್ ಆರ್ಟ್ರಿ ಅಂದರೆ ಅಪಧಮನಿ ರಕ್ತನಾಳದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿ, ಜಸ್ಟ್ 5 mm ರಂಧ್ರ ಮಾಡ್ತೀವಿ. ಅದನ್ನು ಮಾಡಿ ಅದರ ಮೂಲಕ ಒಂದು ಸಣ್ಣ ಕೆಥೀಟರ್ ಅಂದರೆ ಕೊಳವೆಯನ್ನು ಹಾಕಿ, ಅದರ ಮೂಲಕ ಅಂದರೆ ಆ ಕೊಳವೆ ಮೂಲಕ ಹೊಸ ವ್ಯಾಲ್ವನ್ನು, ಕವಾಟವನ್ನು

0: ಹೃದಯಕ್ಕೆ ತಲುಪಿಸ್ತೇವೆ, ತಗೊಂಡು ಹೋಗ್ತೇವೆ. ಹಳೆ ಅಯೋರ್ಟಿಕ್ ವಾಲ್ ಜಾಗದಲ್ಲಿ ಈ ಹೊಸ ವಾಲ್ ಕವಾಟವನ್ನು ಇರಿಸಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ, ವಿಸ್ತರಿಸ್ತೀವಿ. ಆಗ ಈ ಹೊಸ ವಾಲ್ ಚೆನ್ನಾಗಿ ಕೆಲಸ ಮಾಡಲು ಶುರುವಾಗ್ತದೆ. ಈ ಪ್ರೊಸೀಜರ್ ಪ್ರಕ್ರಿಯೆಗೆ ಎದೆಯನ್ನು ಕತ್ತರಿಸುವ ಅಗತ್ಯ ಇಲ್ಲ. ಅದರಿಂದ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಕೂಡ ಕಡಿಮೆ, ಎಚ್ಚರ ತಪ್ಪಿಸುವ ಅಥವಾ ಜನರಲ್ ಅನಸ್ಥೀಷ್ಯಾ ಕೊಡುವ ಅಗತ್ಯ ಇಲ್ಲ. ವೆಂಟಿಲೇಟರ್ ಅಂದರೆ ಕೃತಕ ಉಸಿರಾಟಕ್ಕೆ ಹಾಕುವ ಅವಶ್ಯಕತೆ ಇಲ್ಲ. ಕಾರ್ಡಿಯೋಪಲ್ಮನರಿ ಬೈಪಾಸ್ ಅಥವಾ ಕೃತಕ ರಕ್ತ ಸಂಚಾರ ಕೊಡುವ ಅಗತ್ಯ ಕೂಡ ಇಲ್ಲ. ಆದ್ದರಿಂದ ಈ ಪ್ರೊಸೀಜರ್ ನಂತರ ರೋಗಿಗಳು ಒಂದೆರಡು ದಿನಗಳಲ್ಲೇ ಮನೆಗೆ ಹೋಗ್ಬೋದು. ಒಂದು ವಾರದಲ್ಲೇ ಅವರು ಸಾಮಾನ್ಯ ಚಟುವಟಿಕೆಗಳನ್ನು ಅಂದರೆ ಅವರ ನಾರ್ಮಲ್ ಚಟುವಟಿಕೆಗಳನ್ನು ಆ್ಯಕ್ಟಿವಿಟೀಸ್ ಮಾಡಬಹುದು. ಮಾರನೇ ದಿನವೇ ಇವರು ಎದ್ದು ಓಡಾಡಬಹುದು, ನೋವು ಇಲ್ಲವೇ ಇಲ್ಲ ಅಥವಾ ಬಹಳ ಕಡಿಮೆ ಇರ್ತದೆ.
1: ಅದು ಬಹುಶಃ ನೀವು ಇವಾಗ ಹೇಳಿದ್ದೆಲ್ಲ ಕೇಳಿದ್ರೆ ಇದೊಂದು ಕೀ ಹೋಲ್ ಸರ್ಜರಿ ಅಂತ ನಾವು ಹೇಳಬಹುದು. ಅದು ಈ ಇಷ್ಟು ದಿನ ಎದೆಯನ್ನು ಕುಯ್ತಾ ಇದ್ರು, ಈ ಒಂದು ಭಯ ಇರ್ತಾ ಇತ್ತು, ಅದೆಲ್ಲಾನು ಹೋಗಿ ಇವಾಗ ಈ ಕೀ ಹೋಲ್ ಸರ್ಜರಿ ಆಗಿರೋದ್ರಿಂದ ಇದು ಇಷ್ಟು ಸುಲಭವಾಗಿ ಆಗ್ತಾ ಇದೆ ಅಂತ ಹೇಳ್ಬೋದಾ ಡಾಕ್ಟ್ರೆ?
0: ಹೌದು, ಇದು ಆ್ಯಕ್ಚುಲಿ ರೆವಲ್ಯೂಷನ್, ಪ್ಯಾರಡೈಮ್ ಶಿಫ್ಟ್ ಅಂತ ಹೇಳ್ಬೋದು. ಆ ಥರ ಈಗ ಹೃದಯ ರೋಗದಲ್ಲಿ ವಾಲ್ವ್ಗಳ ಕವಾಟಗಳ ಏನು ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ, ಇದರನ್ನು ಮಾರ್ಪಡಿಸಿಬಿಟ್ಟಿದೆ. ಈಗ ಬಹಳಷ್ಟು ಜನ ಈ ರೀತಿಯ ಕ್ಯಾಥೆಟರ್ ಬೇಸ್ಡ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ.
1: ಇದು ಯಾರು ಬೇಕಾದರೂ ಇದನ್ನು ತಗೋಬಹುದಾ, ಅಥವಾ ಯಾವುದಾದ್ರೂ ಅವ್ರಿಗೆ ಮುಂಚೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಒಂದು ಅಯೋಟಿಕ್ ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕಾಗಲ್ವಾ ಅವ್ರಿಗೆ? ಇದು ಯಾರ್ಯಾರಿಗೆ ಮಾಡ್ತಾರೆ ಡಾಕ್ಟ್ರೆ?
0: ಈ ಸುಲಭವಾದ ಚಿಕಿತ್ಸೆ ಕಾಮನ್ ಆಗಿ ಅಯೋಟಿಕ್ ವಾಲ್ವ್ ಸ್ಟಿನೋಸಿಸ್ ಅಂದರೆ ಮಹಾ ಅಪಧಮನೀಯ ಕವಾಟ ಕಿರಿದಾಗುವಿಕೆ ಅಂತ ಹೇಳ್ತೀವಿ, ಇದಕ್ಕೆ ಮಾಡ್ತೇವೆ. ನಮ್ಮ ಹೃದಯದಲ್ಲಿ ನಾಲ್ಕು ವ್ಯಾಲ್ವ್ಗಳಿರುತ್ತದೆ, ನಾಲ್ಕು ಕವಾಟಗಳು. ಎಲ್ಲ ಕವಾಟಗಳಿಗೂ ಈ ರೀತಿಯ ಚಿಕಿತ್ಸೆ ಲಭ್ಯ ಇದೆ. ಅಯೋರ್ಟಿಕ್ ವ್ಯಾಲ್ವ್ ಅಲ್ಲದೇ ಮೈಟ್ರಲ್ ವ್ಯಾಲ್ವ್ ಸ್ಟಿನೋಸಿಸ್ ಅಂದರೆ ಮೈಟ್ರಲ್ ವ್ಯಾಲ್ವ್ ಕಿರಿದಾಗುವಿಕೆಗೆ ಕೂಡ ಇದನ್ನು ಮಾಡಬಹುದು. ಅದಕ್ಕೆ ಟ್ರಾನ್ಸ್ಕೆಥೀಟರ್ ಮೈಟ್ರಲ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ. ಹಾಗೆಯೇ ಮೈಟ್ರಲ್ ವ್ಯಾಲ್ವ್ ರೀಗರ್ಜಿಟೇಷನ್ ಅಂದರೆ ಲೀಕ್ ಆಗೋದು, ಇದಕ್ಕೆ ಕೂಡ ಮಾಡಬಹುದು. ಇದಕ್ಕೆ ನಾವು ಮೈಟ್ರಲ್ ವ್ಯಾಲ್ವ್ಗೆ ಅದರ ಕವಾಟಕ್ಕೆ ಕ್ಲಿಪ್ ಹಾಕ್ತೇವೆ. ಕ್ಲಿಪ್ ಹಾಕ್ಬಿಟ್ಟು ಏನು ಲೀಕ್ ಆಗ್ತಾ ಇರದೆ ಅದನ್ನು ಕಡಿಮೆ ಮಾಡಿಬಿಡ್ತೀವಿ. ಹಾಗೆಯೇ ಟ್ರೈಕಸ್ಡ್ ವ್ಯಾಲ್ವ್ ರೀಗರ್ಜಿಟೇಷನ್ ಕೂಡ ಕ್ಲಿಪ್ ಹಾಕ್ಬಿಟ್ಟು ಈ ಚಿಕಿತ್ಸೆಯನ್ನು ಮಾಡ್ಬೋದು. ಹಾಗೆಯೇ ಕೆಲವೊಂದು ಪೇಷಂಟ್ಸ್ಗಳಿಗೆ ಪಲ್ಮನರಿ ವ್ಯಾಲ್ವ್ ಅದರ ರೀಗರ್ಜಿಟೇಷನ್ ಇರುತ್ತೆ, ಅವರಿಗೆ ಜನ್ಮದಿಂದಲೇ ವ್ಯಾಲ್ವ್ದ ಪ್ರಾಬ್ಲಮ್ ಇರುತ್ತೆ, ಅವರು ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ. ಆಗ ಆ ವ್ಯಾಲ್ವಲ್ಲಿ ಮತ್ತೊಮ್ಮೆ ಪ್ರಾಬ್ಲಮ್ ಆದರೆ ಅವರು ಮತ್ತೊಂದು ಸರಿ ಆಪರೇಷನ್ ಮಾಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಆವಾಗ ಆ ರೀತಿಯ ಪೇಷಂಟ್ಗಳಿಗೆ ಕೂಡ ಟ್ರಾನ್ಸ್ಕೆಥೀಟರ್ ಪಲ್ಮನರಿ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಹೀಗೆ ಈ ಸುಲಭವಾದಂಥ ಚಿಕಿತ್ಸೆ ನಮ್ಮ ಹೃದಯದ ನಾಲ್ಕೂ ವ್ಯಾಲ್ವ್ಗಳಿಗೆ, ನಾಲ್ಕೂ ಕವಾಟಗಳಿಗೆ ಲಭ್ಯ ಇದೆ.
1: ಈ ಒಂದು ರೋಗದ ಲಕ್ಷಣಗಳೇನು, ಅದು ಹೇಗೆ ಗೊತ್ತಾಗುತ್ತೆ ಸಾಮಾನ್ಯ ಮನುಷ್ಯರಿಗೆ ಅಂತ ತಿಳ್ಕೊಬೋದಾ?
0: ಹೌದು, ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಯಾಕೆಂದರೆ ಬಹಳಷ್ಟು ಜನರಿಗೆ ತಮಗೆ ಈ ರೋಗ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಅವರು ತಮಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳು ಅದು ತಮ್ಮ ವಯಸ್ಸಿಗಾಗಿ ಆಗ್ತಾಯಿದೆ ಅಂತ ಅಂದ್ಕೊಂಬಿಡ್ತಾರೆ. ಸುಮಾರು 60-65 ವರ್ಷದ ಮೇಲೆ ಜನಸಂಖ್ಯೆಯ 2-7% ಜನರಿಗೆ ಕ್ಯಾಲ್ಸಿಫಿಕ್ ಅಯೋಟಿಕ್ ಸ್ಟಿನೋಸಿಸ್ ಆಗ್ತದೆ. ವಯಸ್ಸು ಹೆಚ್ಚಿದ ಹಾಗೆ ಇದರ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತದೆ. ಅಯೋರ್ಟಿಕ್ ಸ್ಟಿನೋಸಿಸ್ ಆದಾಗ ಲೆಫ್ಟ್ ವೆಂಟ್ರಿಕಲ್ನಿಂದ ಅಯೋರ್ಟಾಗೆ ರಕ್ತ ಸಂಚಾರ ಕಡಿಮೆ ಆಗ್ತದೆ. ಹೀಗೆ ಈ ಕವಾಟ ಓಪನ್ ಆಗೋದು ಅಂದರೆ ತೆರೆಯೋದು ಸಣ್ಣ ಆದಾಗ ನಮ್ಮ ಶರೀರದ ಅಂಗಾಂಗಗಳಿಗೆ ರಕ್ತ ಪೂರೈಕೆ ಕಡಿಮೆ ಆಗ್ತದೆ. ಆಗ ರೋಗಿಗೆ ನಡೆದಾಗ ಏದುಸಿರು ಬರೋದು ಅಂದರೆ ಬ್ರೆತ್ಲೆಸ್ನೆಸ್ ಆಗ್ತದೆ, ಹಾಗೆಯೇ ಸುಸ್ತಾಗ್ತದೆ, ಅಂಡ್ಯೂ ಫಟೀಗ್ ಆಗ್ತದೆ, ನಡೆದಾಗ ಎದೆನೋವು ಕಾಣಿಸ್ಕೋಬಹುದು, ನಡೆದರೆ ತಲೆಸುತ್ತು ಬರೋದು, ಎಚ್ಚರ ತಪ್ಪೋದು ಕೂಡ ಆಗ್ಬೋದು. ಇದೇ ಮುಂದುವರೆದ್ರೆ ಅಂದರೆ ಟ್ರೀಟ್ಮೆಂಟ್ ಮಾಡಿಸದೇ ಇದ್ದರೆ ಹಾರ್ಟ್ ಫೇಲ್ಯೂರ್ ಅಂದರೆ ಹೃದಯ ವೈಫಲ್ಯ ಕೂಡ ಆಗಬಹುದು. ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹಠಾತ್ ಹೃದಯ ಸ್ತಂಭನ ಕೂಡ ಆಗಬಹುದು. ಆದ್ದರಿಂದ ಈ ತರಹದ ಲಕ್ಷಣಗಳೇನಾದರೂ ಕಂಡು ಬಂದಲ್ಲಿ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು. ಜನರು ಇವೆಲ್ಲ ನಾನು ಮೊದಲು ಹೇಳಿದಾಗೆ ವಯಸ್ಸಾಗಿರೋದ್ರಿಂದ ಆಗ್ತಾಯಿದೆ ಅಂದ್ಕೊಂಡು ಬಿಡ್ತಾರೆ, ವ್ಯಾಲ್ವ್ ಪ್ರಾಬ್ಲಮ್ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಜಾಸ್ತಿ ಸುಸ್ತಾಗ್ತಿದ್ರೆ, ಏದುಸಿರು ಬರ್ತಾಯಿದ್ರೆ ಚೆಕಪ್ ಮಾಡಿಸ್ಕೋಬೇಕು.

0: ಇಕೋಕಾರ್ಡಿಯೋಗ್ರಫಿ ಅಂದರೆ ಹಾರ್ಟ್ ಇಕೋಸ್ಕ್ಯಾನ್ ಮಾಡಿಸಿದ್ರೆ ಆಗ ವಾಲ್ವ್ ಕಂಡೀಷನ್, ಕವಾಟಗಳ ಸ್ಥಿತಿ, ಹಾಗೆಯೇ ಹೃದಯದ ಸ್ಥಿತಿ ಕೂಡ ಗೊತ್ತಾಗ್ತದೆ. ಇದರಿಂದ ಡಯಾಗ್ನೋಸಿಸ್ ಅಥವಾ ರೋಗ ನಿರ್ಣಯ ಮಾಡಬಹುದು. ಡಯಾಗ್ನೋಸಿಸ್ ಮಾಡಿದ ಮೇಲೆ ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅಂತ ನಿರ್ಣಯ ಮಾಡ್ಬೋದು.
1: ಈಗ ಹಾರ್ಟ್ ಅಟ್ಯಾಕ್ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಕೇಳ್ಪಡ್ತಾ ಇರ್ತೀವಿ. ಹಾರ್ಟ್ ಅಟ್ಯಾಕ್ ಆದವ್ರಿಗೂ ಕೂಡ ಮತ್ತೆ ಈ ವಾಲ್ವ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇರುತ್ತಾ ಡಾಕ್ಟ್ರೆ?
0: ಹೌದು, ಈಗ ಹಾರ್ಟ್ ಅಟ್ಯಾಕ್ ಬೇರೆ, ವ್ಯಾಲ್ವ್ ಪ್ರಾಬ್ಲಮ್ ಬೇರೆ. ಹಾರ್ಟ್ ಅಟ್ಯಾಕ್ ಏನಾಗುತ್ತೆ, ಅದು ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ತಡೆಯಾಗೋದ್ರಿಂದ ಆಗುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಸರ್ಜರಿ ಮಾಡಿದರೆ ಹೃದಯದ ರಕ್ತ ಸಂಚಾರವನ್ನು ಸರಿಪಡಿಸ್ತಾರೆ, ಅದರಲ್ಲಿ ವ್ಯಾಲ್ವನ್ನು ಏನೂ ಮಾಡೋದಿಲ್ಲ. ಸೊ ವ್ಯಾಲ್ವ್ ತೊಂದರೆನೇ ಬೇರೆ, ಹಾರ್ಟ್ ಅಟ್ಯಾಕೇ ಬೇರೆ. ಆದ್ದರಿಂದ ಹಾರ್ಟ್ ಅಟ್ಯಾಕ್ ಆದವರಿಗೂ ಕೂಡ ಹೃದಯದ ವ್ಯಾಲ್ವ್ಗಳ ಕವಾಟಗಳ ಪ್ರಾಬ್ಲಮ್ ಆಗ್ಬೋದು. ಅಲ್ಲದೇ ಹೃದಯ ರೋಗದಿಂದ ಅಂದರೆ ಹಾರ್ಟ್ ಅಟ್ಯಾಕಿಂದ ವ್ಯಾಲ್ವ್ ಪ್ರಾಬ್ಲಮ್ ಕೂಡ ಬರ್ಬೋದು. ಎಸ್ಪೆಷಲಿ ಮೈಟ್ರಲ್ ವ್ಯಾಲ್ವ್ ಏನಿದೆ, ಮೈಟ್ರಲ್ ವ್ಯಾಲ್ವ್ನ ಲೀಕೇಜ್ ಹಾರ್ಟ್ ಅಟ್ಯಾಕ್ ಆದ ನಂತರ ಆಗ್ಬೋದು.
1: ಈ ವ್ಯಾಲ್ವ್ ಪ್ರಾಬ್ಲಮ್ ಯಾವುದಕ್ಕೆ ಬರಬಹುದು ಡಾಕ್ಟ್ರೆ? ಈ ತೊಂದರೆ ಉಂಟಾಗೋದು ಯಾವುದರಿಂದ ಉಂಟಾಗುತ್ತೆ ಅಂತೀರಾ?
0: ಓಕೆ, ಅಯೋರ್ಟಿಕ್ ವ್ಯಾಲ್ವ್ ಜೋ ಸ್ಟಿನೋಸಿಸ್ ಅಂತ ಹೇಳ್ತೀವಿ, ಅದಕ್ಕೆ ಭಾಳಷ್ಟು ಕಾರಣಗಳಿದೆ. ಒಂದೇ ಒಂದು ಕಾರಣದಿಂದ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಜನರಲಿ ಇದು ಡಿಜನರೇಟಿವ್ ಡಿಸೀಸ್, ಅಂದರೆ ನಮ್ಮ ಮೂಳುಗಳು ಹೇಗೆ ಸವೆದು ಹೋಗುತ್ತೋ ಹಾಗೆಯೇ ವಯಸ್ಸಾದಂತೆ ಇದು ಸವಿಯೋದ್ರ ಮೂಲಕ ಆಗುತ್ತೆ. ಇದರ ಜೊತೆಗೆ ವ್ಯಾಲ್ವಲ್ಲಿ ಜನ್ಮದಿಂದಲೇ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆವಾಗ ಕೂಡ ಆಗ್ಬೋದು, ಅಂದರೆ ಬೈಕಸ್ಪಿಡ್ ಅಯೋರ್ಟಿಕ್ ವಾಲ್ವ್ ಅಂತ ಹೇಳ್ತೀವಿ. ಈಗ ಅಯೋರ್ಟಿಕ್ ವಾಲ್ವ್ನಲ್ಲಿ ಮೂರು ಲೀಫ್ಲೆಟ್ ಇರುತ್ತೆ, ಮೂರು ಲೀಫ್ಲೆಟ್ ಬದಲು ಎರಡೇ ಲೀಫ್ಲೆಟ್ ಇದ್ದರೆ ಆಗ ಆ ವ್ಯಾಲ್ವ್ ಮೇಲೆ ಜಾಸ್ತಿ ಸ್ಟ್ರೆಸ್ ಬೀಳುತ್ತೆ. ಅದರಿಂದಾಗಿ ಅಲ್ಲಿ ಭಾಳಷ್ಟು ಬೇಗ ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿ ಕ್ಯಾಲ್ಸಿಫಿಕ್ ಅಯೋರ್ಟಿಕ್ ಸ್ಟೆನೋಸಿಸ್ ಆಗುತ್ತೆ. ಇದಲ್ಲದೇ ಹಾರ್ಟ್ ಅಟ್ಯಾಕ್ಗೆ ಇರುವಂಥ ರಿಸ್ಕ್ ಫ್ಯಾಕ್ಟರ್ಸ್, ಅಪಾಯಕಾರಿ ಅಂಶಗಳು ಏನೇನಿದೆ ಅವುಗಳೆಲ್ಲವುದರಿಂದ ಕೂಡ ಈ ಕ್ಯಾಲ್ಸಿಫಿಕೇಷನ್ ಏನಾಗುತ್ತೆ ಅಯೋರ್ಟಿಕ್ ವಾಲ್ವಲ್ಲಿ ಅದು ಬಹಳ ಬೇಗ ಆಗ್ಬೋದು. ಅಂದರೆ ಎಕ್ಸೆಸಿವ್ ಸ್ಮೋಕಿಂಗ್ ಮಾಡೋದ್ರಿಂದ, ಧೂಮಪಾನ ಮಾಡೋದ್ರಿಂದ ವ್ಯಾಲ್ವ್ ಕ್ಯಾಲ್ಸಿಫಿಕೇಷನ್ ಆಗ್ಬೋದು. ಹಾಗೆಯೇ ಬಿ ಪಿ, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್, ಇದರಿಂದ ಕೂಡ ವ್ಯಾಲ್ವ್ ಮೇಲೆ ಒತ್ತಡ ಬಿದ್ದು ಅದು ವ್ಯಾಲ್ವ್ ಕ್ಯಾಲ್ಸಿಫಿಕೇಷನ್ ಬೇಗನೆ ಆಗಿ ಸ್ಟಿನೋಸಿಸ್ ಆಗುತ್ತೆ. ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮೆಲೈಟಿಸ್, ಹಾಗೆಯೇ ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಮತ್ತು ಲಿಪೋಪ್ರೋಟೀನ್ ಲಿಟ್ಲಿ ಅಂತಿರುತ್ತೆ, ಇವುಗಳ ಅಂಶ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗೋದ್ರಿಂದ ಕ್ಯಾಲ್ಸಿಫಿಕೇಷನ್ ಬೇಗ ಆಗಿ ಕ್ಯಾಲ್ಸಿಫಿಕ್ ಅಯೋಟಿಕ್ ಸ್ಟಿನೋಸಿಸ್ ಆಗುತ್ತೆ. ಹೀಗೆ ಭಾಳಷ್ಟು ಕಾರಣಗಳಿಂದ ಕ್ಯಾಲ್ಸಿಫಿಕ್ ಅಯೋಟಿಕ್ ಸ್ಟಿನೋಸಿಸ್ ಆಗುತ್ತೆ.
1: ಇದು ಈ ವ್ಯಾಲ್ವ್ ಪ್ರಾಬ್ಲಮ್ ಬರದೇ ಇರೋ ರೀತಿ ನಾವು ಏನು ಹೇಗೆ ತಡೆಗಟ್ಟಬಹುದು ಡಾಕ್ಟ್ರೆ?
0: ಈಗಷ್ಟೇ ನಾನು ಹೇಳಿದಾಗೆ ಕ್ಯಾಲ್ಸಿಫಿಕ್ ಅಯೋಟಿಕ್ ಸ್ಟಿನೋಸಿಸ್ ಅಂದರೆ ಮಹಾ ಅಪಧಮನಿಯ ಕವಾಟ ಕಿರಿದಾಗುವಿಕೆಯನ್ನು ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಇಟ್ಸ್ ಪಾರ್ಟ್ ಆಫ್ ದ ಏಜಿಂಗ್ ಪ್ರೋಸೆಸ್. ಆದರೆ ಸ್ವಲ್ಪ ಮಟ್ಟಿಗೆ ಅದನ್ನು, ಅದು ಬೆಳೆಯದೇ ಇರೋ ರೀತಿ, ಅದಕ್ಕೆ ಏನೇನು ಅಪಾಯಕಾರಿ ಅಂಶಗಳಿದೆಯೋ ಅವುಗಳನ್ನು ಕಡಿಮೆ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಹಾಗೆಯೇ ಅದು ಮುಂದುವರಿಯುವ ಸ್ಪೀಡ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು, ಸ್ಲೋ ಮಾಡ್ಬೋದು. ಜನರಲಿ ನಾವು ಕೊಲೆಸ್ಟ್ರಾಲ್ ಏನು ಹೈ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಹಾಗೆಯೇ ಬಿ ಪಿ ಜಾಸ್ತಿ ಇದ್ದರೆ ಬಿ ಪಿಯನ್ನು ಕಂಟ್ರೋಲ್ ಮಾಡಬೇಕು. ಹೈ ಬಿ ಪಿಯಿಂದ ಹೃದಯಕ್ಕೆ ಸ್ಟ್ರೈನ್ ಆಗ್ತದೆ, ಕವಾಟಗಳ ಅಂಗಾಂಶಗಳ ಮೇಲೆ ಈ ಒತ್ತಡ ಹೆಚ್ಚಾದಾಗ ಅದೇ ಕ್ಯಾಲ್ಸಿಯಮ್ ಬಹಳ ಬೇಗ ಡಿಪಾಸಿಟ್ ಆಗಿ ಕ್ಯಾಲ್ಸಿಫಿಕ್ ಸ್ಟಿನೋಸಿಸ್ ಆಗ್ತದೆ. ಹಾಗೆ ನಾನು ಈಗಷ್ಟೇ ಹೇಳಿದಾಗೆ ಸ್ಮೋಕಿಂಗನ್ನು ಬಿಡಬೇಕು. ಸ್ಮೋಕಿಂಗ್ ಈಸ್ ಡೇಂಜರಸ್ ಇನ್ ಮೆನಿ ವೇಸ್, ಹಾಗಾಗಿ ಇದನ್ನು ಬಿಡೋದ್ರಿಂದ ವ್ಯಾಲ್ವ್ ಪ್ರೋಗ್ರೆಷನ್ ಕೂಡ, ವ್ಯಾಲ್ವ್ ಡಿಸೀಸ್ ಪ್ರೋಗ್ರೆಷನ್ನ ತಡೆಯಬಹುದು. ಹಾಗೆಯೇ ಗುಡ್ ಓರಲ್ ಹೈಜಿನ್, ಬಾಯಿಯ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು. ಹಾಗೆಯೇ ಹಾರ್ಟ್ ಹೆಲ್ದಿ ಹ್ಯಾಬಿಟ್ಸನ್ನು ಡೆವಲಪ್ ಮಾಡ್ಕೋಬೇಕು. ಹೆಲ್ದಿ ಡಯಟ್ ಅಂದರೆ ರಿಚ್ ಸ್ಯಾಚುರೇಟೆಡ್ ಫ್ಯಾಟ್ ಡಯಟ್, ಅದನ್ನು ಕಡಿಮೆ ಮಾಡ್ಕೋಬೇಕು. ಹೋಲ್ ಫುಡ್ಸನ್ನು ಕನ್ಸ್ಯೂಮ್ ಮಾಡಬೇಕು, ಅಂದರೆ ಸಹಜವಾಗಿ ಆಹಾರ, ಹಣ್ಣು ತರಕಾರಿ, ನಾರಿನಾಂಶ ಜಾಸ್ತಿ ಇರುವಂಥದ್ದು ಇದನ್ನೆಲ್ಲ ಸೇವಿಸಬೇಕು. ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ದಿನನಿತ್ಯ ವ್ಯಾಯಾಮ ಮಾಡಬೇಕು. ಈ ಎಲ್ಲ ಮೆಜರ್ಸಿಂದ ಬಹುತೇಕ ಮಟ್ಟಿಗೆ ಈ ರೀತಿಯ ವ್ಯಾಲ್ವ್ ಡಿಸೀಸನ್ನು ಪ್ರಿವೆಂಟ್ ಮಾಡ್ಬೋದು.

0: ಈ ವಾಲ್ವ್ ಡಿಸೀಸು ಇತ್ತೀಚೆಗೆ ಹೆಚ್ಚಾಗಿದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಅದರಲ್ಲಿ ನೀವು ಕೂಡ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಸಾಕಷ್ಟು ವಾಲ್ವ್ ಸರ್ಜರೀಸ್ನ ಮಾಡಿದ್ರಿ ಅಂತ ಹೇಳಿದ್ರಿ. ಅದರಲ್ಲಿ ಯಾವುದಾದ್ರೂ ಒಂದು ನಿಜವಾಗ್ಲೂ ನೆನಪಿಗೆ ಉಳಿಯುವಂಥ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ಬೋದಾ ಡಾಕ್ಟ್ರೆ?
1: ಈ ಥರದ ಪ್ರೊಸೀಜರ್ಸನ್ನು ನಾನು ಸುಮಾರು 150 ರಿಂದ 200 ಪ್ರೊಸೀಜರ್ಗಿಂತಲೂ ಜಾಸ್ತಿ ಮಾಡಿದ್ದೇನೆ. ಇದರಲ್ಲಿ ಒಂದಲ್ಲ ಭಾಳಷ್ಟು ನೆನಪಿಡ್ತಕ್ಕಂಥ ಸನ್ನಿವೇಶಗಳು ಇದೆ. ನೀವು ಒಂದು ಅಂತ ಹೇಳಿದ್ರಿ, ಒಂದು ಇವಾಗ ಇಮಿಡಿಯೇಟಾಗಿ ನನಗೆ ನೆನಪಿಗೆ ಬರ್ತಾ ಇರೋದು ಅಂದರೆ, ಒಬ್ಬರು ಸುಮಾರು 75 ವರ್ಷದ ಒಬ್ಬರು ಲೇಡಿ ಬಂದಿದ್ದರು. ಅವರು ನಮ್ಮ ವಾರ್ ವೆಟ್ರನ್ನ ವೈಫ್. ಅವರಿಗೆ ಸಿವಿಯರ್ ಕ್ಯಾಲ್ಸಿಫಿಕ್ ಅಯೋಟಿಕ್ ಸ್ಟೆನೋಸಿಸ್ ಇತ್ತು. ಸ್ವಲ್ಪ ದೂರ ನಡೆಯೋ ಕೂಡ ಆಗ್ತಿರಲಿಲ್ಲ. ಇನ್ಫ್ಯಾಕ್ಟ್ ಅವರು ಬೆಡ್ ಸೈಡಿಂದ ಎದ್ದುಬಿಟ್ಟು ನಡೆದ್ರೇ ತಕ್ಷಣ ತಲೆ ಸುತ್ತು ಬಂದು ಕುಸಿಯುವಂಥ ಸ್ಥಿತಿ ಇತ್ತು. ಅವ್ರನ್ನ ಅವ್ರದ್ದು ಲೆಫ್ಟ್ ವೆಂಟ್ರಿಕ್ಯುಲರ್ ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಅದು ಬಹಳ ಕಡಿಮೆ ಇತ್ತು, 20%ಗಿಂತ ಕಡಿಮೆ ಇತ್ತು. ಅವರಿಗೆ ಯಾವ ಸರ್ಜರಿ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡುವ ಸ್ಥಿತಿ ಕೂಡ ಇರಲಿಲ್ಲ. ಇವನ್ನ ಇದಕ್ಕೆ ಟ್ಯಾವರ್ ಟ್ರಾನ್ಸ್ಕೆಥೆಟರ್ ಅಯೋಟಿಕ್ ವಾಲ್ ರಿಪ್ಲೇಸ್ಮೆಂಟ್ ಕೂಡ ಅವರು ಭಾಳ ಹೈ ರಿಸ್ಕ್ ಅಂತ ಕನ್ಸಿಡರ್ ಮಾಡಿದ್ವಿ. ಅಂಥವ್ರನ್ನ ಕೊನೆಗೆ ನಾವು ಮಾಡಲೇಬೇಕಿತ್ತು. ಅವರಲ್ಲಿ ಅದು ಭಾಳ ಹೈ ರಿಸ್ಕ್ ಟ್ಯಾವರ್ ಕೂಡ ಆಗಿತ್ತು, ಯಾಕೆಂದರೆ ಕರೋನರಿ ಹೈಟ್ಸ್ ಕೂಡ ಚೆನ್ನಾಗಿರಲಿಲ್ಲ. ಅಂದರೆ ಕರೋನರಿ ಹೈಟ್ಸ್ ಚೆನ್ನಾಗಿಲ್ಲದೆ ಇದ್ದರೆ ಏನಾಗುತ್ತೆ ಅಂದರೆ, ರಿಪ್ಲೇಸ್ಮೆಂಟ್ ಮಾಡುವಾಗ ಕರೋನರಿ ಆರ್ಟ್ರಿ ಅಂದರೆ ಹೃದಯದ ರಕ್ತನಾಳ ಕೂಡ ಅಕ್ಲೂಡ್ ಆಗ್ಬೋದು, ಬ್ಲಾಕ್ ಆಗ್ಬೋದು, ಆವಾಗ ಆನ್ ದಿ ಟೇಬಲ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಆ ಥರದ ಸನ್ನಿವೇಶ ಇತ್ತು. ಅವ್ರನ್ನ ಆದರೂ ನಾವು ತೊಗೊಂಡ್ವಿ, ಯಾಕೆಂದರೆ ಬೇರೆ ಏನೂ ಆಲ್ಟರ್ನೇಟಿವ್ ಆಪ್ಷನ್ ಇರಲಿಲ್ಲ. ಅದನ್ನು ಅವ್ರನ್ನ ಕರ್ಕೊಂಡೋಗಿ ಟೇಬಲ್ನಲ್ಲಿ ಮಾಡಿದ್ವಿ. ಜನರಲ್ ಅನಸ್ಥೀಷ್ಯ ಕೊಡುವ ಸಾಧ್ಯತೆ ಕೂಡ ಇರಲಿಲ್ಲ, ಲೋಕಲ್ ಅನಸ್ಥೀಷ್ಯದಲ್ಲೇ ಮಾಡಿಬಿಟ್ಟು ಅವರಿಗೆ ಯಾವಾಗ ನಾವು ಪ್ರೊಸೀಜರ್ ಶುರು ಮಾಡಿದ್ವಿ, ಅಯೋರ್ಟಿಕ್ ರೂಟ್ ಎಂಜಿಯೋ ಮಾಡಬೇಕಾಗುತ್ತೆ. ಅದು ಮಾಡಿದಾಗ ಎಂಜಿಯೋಗ್ರಾಮ್ ಮಾಡ್ತೀನಿ, ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿದ್ದಂಗೆ ನಾವು ಅವರಿಗೆ CPR ಅಂತ ಮಾಡ್ತೀವಿ, ಕಾರ್ಡಿಯೋಪಲ್ಮರಿ ರಿಸಸಿಟೇಷನ್ ಅಂತ. ಅದನ್ನು ಮಾಡಿಬಿಟ್ಟು ಕಾರ್ಡಿಯೋಪಲ್ಮರಿ ರಿಸಸಿಟೇಷನ್ ಮಾಡ್ತಾ ಇದ್ದಾಗಲೇ ಅಯೋರ್ಟಿಕ್ ವಾಲ್ವ್ ಕ್ರಾಸ್ ಮಾಡಿ ವೈರನ್ನ ಹಾಕಿಬಿಟ್ಟು ತಂತಿ ಹಾಕಿಬಿಟ್ಟು ವಾಲ್ವ್ ಇಂಪ್ಲಾಂಟ್ ಮಾಡಿದ್ವಿ. ಅವರು ಸಂಪೂರ್ಣವಾಗಿ ಗುಣಮುಖವಾಗಿ 3 ದಿವಸದಲ್ಲೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದರು. ಅವರು ಇವತ್ತಿಗೂ ಚೆನ್ನಾಗಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡಿದ್ದಾರೆ. ಈ ರೀತಿ ಆಲ್ಮೋಸ್ಟ್ ನಾನ್ ರಿಟ್ರಿವಬಲ್ ಕೇಸಸ್ಗಳನ್ನು ಕೂಡ ನಾವು ಮಾಡಿದ್ದೀವಿ, ಭಾಳ ಸಕ್ಸಸ್ಫುಲ್ಲಾಗಿ.
0: ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು, ಈ ಒಂದು ಈ ಅಯೋಟಿಕ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಏನಿದೆ ಇದರ ಸಕ್ಸಸ್ ರೇಟ್ ಎಷ್ಟಾಗಿದೆ ಅನ್ನೋದನ್ನು ಕೇಳಬೇಕು ಅಂತ ಅಂದ್ಕೊಂಡೆ. ಅಲ್ಲಿಗೆ ಎಲ್ಲದರಲ್ಲೂ ಸಕ್ಸಸ್ ಆಗೇ ಆಗುತ್ತೆ ಸರ್ ಈ ಒಂದು ಅಯೋಟಿಕ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್?
1: ಈ ರೀತಿಯ ಅಯೋಟಿಕ್ ವ್ಯಾಲ್ವ್ ರಿಪ್ಲೇಸ್ಮೆಂಟು ನಾನು ಹೇಳೋದು 95%ಅಲ್ಲಿ ಸಕ್ಸಸ್ ಆಗುತ್ತೆ, ಅದಕ್ಕಿಂತಲೂ ಜಾಸ್ತಿ ಪರ್ಸಂಟೇಜಲ್ಲಿ ಸಕ್ಸಸ್ ಆಗುತ್ತೆ. ಕೆಲವೊಂದು ಸರಿ ಕೆಲವೊಂದು ಕಾಂಪ್ಲಿಕೇಶನ್ಸು ಆಗ್ಬೋದು. ಅಂದರೆ ವ್ಯಾಲ್ವ್ ಕೂರಿಸ್ತೀವಿ, ಆಗ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ವ್ಯಾಲ್ವ್ ಎಂಬಲೈಜೇಷನ್ ಅಂತ ಹೇಳ್ತಾರೆ, ಅದು ಕೂಡ ಆಗ್ಬೋದು. ಆವಾಗ ಮತ್ತೊಂದು ವ್ಯಾಲ್ವ್ನ ಹಾಕ್ಬಿಟ್ಟು ಅದನ್ನು ಸರಿಪಡಿಸ್ತೀವಿ. ಆಮೇಲೆ ಬೇರೆ ಹೆಚ್ಚು ರಕ್ತಸ್ರಾವ ಆಗೋದು ಅಥವಾ ಪೇಸ್ ಮೇಕರ್ ಬೇಕಾಗ್ಬೋದು ಅಥವಾ ಸ್ಟ್ರೋಕ್ ಆಗೋದು, ಈ ಥರ ಕಾಂಪ್ಲಿಕೇಶನ್ ಆಗ್ಬೋದು. ಈ ರೀತಿ ಏನೂ ಕಾಂಪ್ಲಿಕೇಶನ್ ಆಗದೇ 95-96% ಜನರಲ್ಲಿ ನಾವು ಇದನ್ನು ಮಾಡ್ಬೋದು. ಇನ್ನು ಉಳಿದಿರೋ 3-4%ಲ್ಲಿ ಕೂಡ ನಾವು ಮಾಡ್ಬೋದು, ಆದರೆ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ, ರಿಸ್ಕ್ ತಗೊಂಡು ಮಾಡಬೇಕಾಗುತ್ತೆ.
0: ಇವಾಗ ಈ ಒಂದು ಪರಿಸ್ಥಿತಿಗೆ ನಾವು ಹೋಗಬಾರ್ದು ಅಂದರೆ ನಾವು ಮಾಡಬಾರ್ದಂಥದ್ದು ಅಥವಾ ಅನುಚಿತವಾದ ಪರಿಸ್ಥಿತಿ ಏನು ಅನ್ನೋದನ್ನು ತಿಳಿಸ್ಕೊಳ್ಬೋದಾ ಡಾಕ್ಟ್ರೆ? ನೀವು
1: ಅಂದರೆ ನೀವು ಕೇಳ್ತಾ ಇರೋದು ಕಾಂಟ್ರಾ ಇಂಡಿಕೇಶನ್ಸ್, ಯಾವ ಸ್ಥಿತಿಯಲ್ಲಿ ನಾವು ಈ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ.
0: ಹೌದು,
1: ಬಹುತೇಕವಾಗಿ ಸಿವಿಯರ್ ಕ್ಯಾಲ್ಸಿಫಿಕ್ ಅಯೋಟಿಕ್ ಸ್ಟೆನೋಸಿಸ್ ಇರುವ ಎಲ್ಲ ಪೇಷಂಟ್ಸ್ಗಳು ನಾವು ಮಾಡ್ಬೋದು, ಆದರೆ ಕೆಲವೊಂದು ರೋಗಿಗಳಿಗೆ ಮಾತ್ರ ಮಾಡೋದಕ್ಕೆ ಆಗಲ್ಲ. ಅವಂದರೆ ಈಗ ಆ್ಯಕ್ಟಿವ್ ಇನ್ಫೆಕ್ಷನ್ ಇದ್ದರೆ, ಅವರಿಗೆ ಎಂಡೋಕಾರ್ಡಿಟಿಸ್ ಅಂತ ಹೇಳ್ತೀವಿ, ಹೃದಯದ ಇನ್ಫೆಕ್ಷನ್, ಅಥವಾ ಬೇರೆ ಯಾವುದಾದ್ರು ಅಂಗದಲ್ಲಿ ಆ್ಯಕ್ಟಿವ್ ಇನ್ಫೆಕ್ಷನ್ ಇದ್ದರೆ ಅವಾಗ ಮಾಡಲಿಕ್ಕಾಗಲ್ಲ.

0: ಹಾಗೆಯೇ ಅವರಿಗೆ ಬೇರೆ ಅಂಗಾಂಶಗಳ ಬಹಳ ಫೇಲ್ಯೂರ್ ಇದ್ದರೆ, ಅಂದರೆ ಅಡ್ವಾನ್ಸ್ಡ್ ರೆಸ್ಪಿರೇಟ್ರಿ ಫೇಲ್ಯೂರು ಅಥವಾ ಲಿವರ್ ಡಿಸೀಸು ಈ ಥರ ಏನಾದರೂ ಇದ್ದರೆ ಅವಾಗ ನಾವು ಮಾಡಲಿಕ್ಕಾಗಲ್ಲ. ಹಾಗೆಯೇ ಈಗ ಬಹಳಷ್ಟು ದುರ್ಬಲವಾಗಿದ್ದರೆ ಶರೀರ, ಫ್ರೈಲ್ಟಿ ಅಂತ ಹೇಳ್ತೀವಿ, ಅವಾಗ ಕೂಡ ಮಾಡೋಕ್ಕಾಗಲ್ಲ. ಅಡ್ವಾನ್ಸ್ಡ್ ಕ್ಯಾನ್ಸರ್ ಇದ್ಬಿಟ್ಟು ಅವಾಗ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ 1 ಇಯರ್ಗಿಂತ ಕಡಿಮೆ ಇದ್ದರೆ ಅವುಗಳು ಕೂಡ ನಾವು ಇರ್ತಿ ಮಾಡಲ್ಲ.
1: ಈಗ ಒಬ್ಬರು ನಿಮ್ಮ ಹತ್ರಕ್ಕೆ ಬಂದರು, ಏನೋ ಈ ರೀತಿ ನನಗೆ ತೊಂದರೆ ಇದೆ, ಇವಾಗ ನೀವು ಹೇಳಿದ್ರಿ ಹೀಗೀಗಿದೆ ಅಂದರೆ, ಅವ್ರಿಗೆ ಮೊದಲು ಯಾವ ರೀತಿ ಡಯಾಗ್ನೈಸ್ ಮಾಡ್ತೀರಾ, ಯಾವ ಟೆಸ್ಟ್ಗಳನ್ನ ಮಾಡಿ ಆನಂತರ ಯಾವ ಸ್ಟೇಜಲ್ಲಿ ಇದಿಲ್ಲ ಅಯೋಟಿಕ್ ವಾಲ್ವ್ ರೀಪ್ಲೇಸ್ಮೆಂಟೇ ಆಗಬೇಕು ಅಂತ ಅದು ಯಾವ ಸ್ಟೇಜಿಗೆ ಹೋಗುತ್ತೆ?
0: ಈಗ ಒಬ್ಬರು ರೋಗಿಗಳು ನಮ್ಮ ಹತ್ರ ಬಂದಿದ್ದಾರೆ ಅಂತಂದರೆ ಫಸ್ಟು ಈ ರೋಗವನ್ನು ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ನಾವು ಇಕೋಕಾರ್ಡಿಯೋಗ್ರಫಿ ಮಾಡ್ತೀವಿ. ಇಕೋಕಾರ್ಡಿಯೋಗ್ರಫಿಯಲ್ಲಿ ಈ ಕವಾಟ ವ್ಯಾಲ್ವ್ ಕಂಡೀಷನ್ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಹಾರ್ಟ್ನ ಲೆಫ್ಟ್ ವೆಂಟ್ರಿಕಲ್ ಕಾಂಟ್ರಾಕ್ಟಿಲಿಟಿ ಹೇಗಿದೆ, ಅದರ ಇಜೆಕ್ಷನ್ ಫ್ರ್ಯಾಕ್ಷನ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಹೀಗೆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡಿದಮೇಲೆ ಕೆಲವೊಂದಿಷ್ಟು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಹಾಗೆಯೇ ಬ್ಲಡ್ ಯೂರಿನ್ನು ಟೆಸ್ಟ್ ಮಾಡ್ತೀವಿ. ಇದಾದಮೇಲೆ ಪೇಷಂಟ್ ಸೂಟಬಲ್ ಇದ್ದಾರೆ ಅಂತ ತೀರ್ಮಾನಿಸಿದ ಮೇಲೆ ನಾವು ಸಿಟಿ ಅಯೋಟೋಗ್ರಾಮ್ ಅಂತ ಮಾಡ್ತೀವಿ. ಸಿಟಿ ಅಯೋಟೋಗ್ರಾಮ್ ಮಾಡಿ ಯಾವ ಆಕ್ಸೆಸ್ಸಿಂದ ಎಂಟ್ರಿ ಪಾಯಿಂಟಿಂದ ಮಾಡ್ಬೋದು, ಜನರಲಿ ನಾವು ಫಿಮರಲ್ ಆರ್ಟ್ರಿಯಿಂದ ಮಾಡ್ತೀವಿ. ಅದಲ್ಲದೇ ಅದು ಸೂಟಬಲ್ ಇಲ್ಲದೇ ಇದ್ದರೆ ಬೇರೆ ಯಾವ ಕಡೆಯಿಂದ ಮಾಡ್ಬೋದು, ಅಂದರೆ ಕಂಕುಳಿಂದನೂ ಮಾಡ್ಬೋದು, ಕೆಲವೊಂದು ಸರಿ ಕುತ್ತಿಗೆಯಿಂದ ಮಾಡ್ಬೋದು, ಕ್ಯಾರೋಟಿಡ್ ಆರ್ಟ್ರಿ ಅಂತ ಹೇಳ್ತೀವಿ ಅಲ್ಲಿಂದ ಮಾಡ್ಬೋದು, ಸೊ ಈ ಆಕ್ಸಿಲರಿ ಆರ್ಟ್ರಿಯಿಂದ ಮಾಡ್ಬೋದು. ಸೊ ಯಾವ ಎಂಟ್ರಿ ಪಾಯಿಂಟಿಂದ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಸಿಟಿ ಅಯೋಟೋಗ್ರಾಮ್ ಮತ್ತು ಪೆರಿಫೆರಲ್ ಆರ್ಟ್ರಿ ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು. ಇದೆಲ್ಲ ಮಾಡಿ ಆದಮೇಲೆ ಹಾರ್ಟ್ ಟೀಮ್ ಅಂತ ಇರುತ್ತೆ, ಅಂದರೆ ನಾವು ಕಾರ್ಡಿಯಾಲಜಿಸ್ಟು, ಕಾರ್ಡಿಯಾಕ್ ಸರ್ಜನ್ನು, ಕಾರ್ಡಿಯಾಕ್ ಅನಸ್ಥೆಟಿಸ್ಟು ಅವರೆಲ್ಲ ಸೇರಿ ಡಿಸೈಡ್ ಮಾಡ್ತೀವಿ ಈ ಪೇಷಂಟ್ಗೆ ಯಾವುದು ಸೂಕ್ತವಾದಂಥ ಟ್ರೀಟ್ಮೆಂಟ್, ಅಂದರೆ ಓಪನ್ ಹಾರ್ಟ್ ಮಾಡಿ ಮಾಡಬೇಕು ಅಥವಾ ಟ್ರಾನ್ಸ್ಕೆಥೆಟ್ರೆ ಮಾಡ್ಬೋದು ಅಥವಾ ಲೋಕಲ್ ಅನಸ್ಥೀಷ್ಯದಲ್ಲೇ ಮಾಡ್ಬೋದು ಅಥವಾ ಜನರಲ್ ಅನಸ್ಥೀಷ್ಯ ಬೇಕಾಗ್ಬೋದು ಇವರಿಗೆ, ಈ ಥರ ಎಲ್ಲ ಡಿಸೈಡ್ ಮಾಡ್ತೀವಿ. ಇದು ಆದಮೇಲೆ ಇದು ಜನರಲಿ ಒಂದು 2-3 ದಿವಸದಲ್ಲಿ ಆಗೋಗುತ್ತೆ. ಇದು ಆದಮೇಲೆ ಈಗ ಟವರ್ ಮಾಡೋದು ಅಂತ ಡಿಸೈಡ್ ಮಾಡಿ ಆದಮೇಲೆ ಪೇಷಂಟು ಅದು ಆ ಡೇಟ್ನ 1 ದಿವಸ ಮುಂಚೆ ಬಂದು ಅಡ್ಮಿಟ್ ಆಗ್ಬೋದು ಅಥವಾ ಅವತ್ತಿನ ಬೆಳಗ್ಗೆನೇ ಅಡ್ಮಿಟ್ ಆಗ್ಬೋದು, ಭರ್ತಿಯಾಗ್ಬೋದು ಆಸ್ಪತ್ರೆಗೆ. ಅದಾದಮೇಲೆ ಈ ಪ್ರೊಸೀಜರ್ ಮಾಡೋದಕ್ಕೆ ಸುಮಾರು 1-1.5 ಗಂಟೆ 2 ಗಂಟೆ ಬೇಕಾಗ್ಬೋದು. ಅದಾದಮೇಲೆ ಅವ್ರನ್ನ CCU ಅಬ್ಸರ್ವ್ ಮಾಡ್ತೀವಿ 1-24 ಅವರ್ಸು. ಅದಾದಮೇಲೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಅದರ ಪ್ರೊಸೀಜರ್ ಆದಂಥ ಮಾರನೇ ದಿವಸನೇ ಅಥವಾ ಅದರ ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಇನ್ಫ್ಯಾಕ್ಟ್ ಈ ಪ್ರೊಸೀಜರ್ ಮಾಡಿ ಆದಮೇಲೆ ನಾನು ಹೇಳ್ದಂಗೆ ಇದು ಲೋಕಲ್ ಅನಸ್ಥೀಷ್ಯದಲ್ಲಿ ಮಾಡೋದ್ರಿಂದ ಅವರು ನೆಕ್ಸ್ಟ್ ಡೇನೇ ಓಡಾಡ್ಬೋದು, ಏನೂ ತೊಂದರೆ ಇಲ್ಲ. ಭಾಳ ಸಣ್ಣ ರಂಧ್ರದ ಮೂಲಕ ಮಾಡ್ತೀವಿ ಗ್ರಾಯಿನ್ನಲ್ಲಿ, ತೊಡೆ ಸಂದಿಯಲ್ಲಿ, ಎದೆ ಎಲ್ಲ ನಾವು ಓಪನ್ ಮಾಡೋದೇ ಇಲ್ಲ. ಹಾಗಾಗಿ ಅವರು ನೆಕ್ಸ್ಟ್ ಡೇನೇ ಮಾರನೇ ದಿವಸನೇ ಓಡಾಡ್ಬೋದು, ಹಾಗೆಯೇ ಮನೆಗೆ ಹೋಗ್ಬೋದು. ಆಮೇಲೆ 1 ವಾರದಲ್ಲಿ ಅವರು ಅವರ ನಾರ್ಮಲ್ ಆ್ಯಕ್ಟಿವಿಟೀಸ್ನ ಶುರು ಮಾಡ್ಕೋಬೋದು.
1: ಅಲ್ಲಿಗೆ ಟಾವರಿಂದ ರಿಕವರಿ ಕೂಡ ತುಂಬ ಬೇಗನೇ ಇದೆ, ಕಂಪೇರ್ ಟು ಓಪನ್ ಹಾರ್ಟ್ ಸರ್ಜರಿ ತುಂಬ ಬೇಗ ರಿಕವರ್ ಆಗ್ತಾರೆ, ಬೇಗ ಅವರು ನಾರ್ಮಲ್ ಲೈಫ್ ಸ್ಟೈಲ್ಗೆ ಮತ್ತೆ ಅಡ್ಜಸ್ಟ್ ಆಗ್ಬೋದು.
0: ಹೌದು
1: ಡಾಕ್ಟ್ರೆ, ಒಂದು ಕರೆ ಇದೆ, ಏನು ಅಂತ ಸ್ವೀಕಾರ ಮಾಡಿ ನೋಡೋಣ.
0: ಆಯಿತು.
1: ಹಲೋ, ಓಕೆ ಡಾಕ್ಟ್ರೆ, ಕರೆಯಲ್ಲಿ ಏನೋ ಒಂದು ತೊಂದರೆ ಉಂಟಾಗಿದೆ. ಮತ್ತೊಮ್ಮೆ ನಮ್ಮ ಕೇಳುಗರಿಗೆಲ್ಲ, ಕರೆದು ಮಾಡೋದಕ್ಕೆ ನಮ್ಮ ಫೋನ್ ಸಂಖ್ಯೆಗಳು 251-2258-2251-0989, ಮೈಸೂರಿನ ಎಸ್ಟಿಡಿ ಕೋಡ್ 0821. ಹಲೋ ಆಕಾಶವಾಣಿ, ಹಲೋ. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ ಗೋವಿಂದಾಚಾರಿ ಅವರೇ.
2: ನಮಸ್ಕಾರ ಡಾಕ್ಟ್ರೆ.
0: ನಮಸ್ಕಾರ ಗೋವಿಂದಾಚಾರಿ ಅವರೇ.
2: ಯಾವ ಸಂದರ್ಭದಲ್ಲಿ ಈ ಬೈಪಾಸ್ ಅದನ್ನ ನಾವು ಅವಾಯ್ಡ್ ಮಾಡಿ ಅಥವಾ ಆಲ್ಟರ್ನೇಟಿವ್ ಯೋಚನೆ ಮಾಡಿದಾಗ ಮಲ್ಟಿಪಲ್ ಇದು ಸ್ಟೆಂಟ್ ಹಾಕುವಂತ ಸಂದರ್ಭಗಳು ಬರುತ್ತೆ ಸರ್? ಅವ್ರಿಗೆ ಏನು ಆಲ್ಟ್ರೇಟು ಇವ್ರಿಗೆ ಬೈಪಾಸ್ ಮಾಡ

0: ಹಾಕಲ್ಲ, ಇವಾಗ ಏನೋ ಮಲ್ಟಿಪಲ್ ಸ್ಟೆಂಟ್ ಹಾಕಿ ಯು ಕ್ಯಾನ್ ಮ್ಯಾನೇಜ್ ಫರ್ದರ್ ಫಾರ್ ಫ್ಯೂ ಇಯರ್ಸ್ ಅಂತ ಏನೋ ಚಾನ್ಸಸ್ ಇದೆ. ಯಾವ ಕಂಡೀಷನ್ ಈ ತರ ಈ ಮ್ಯಾನೇಜ್ಮೆಂಟ್ ನೀವು ಆಪ್ಷನ್ ಕೊಟ್ಟಿಲ್ಲ ಸರ್?
1: ಓಕೆ ಗೋವಿಂದಾಚಾರ್ಯವರೇ, ಥ್ಯಾಂಕ್ಸ್, ಧನ್ಯವಾದಗಳು ಈ ಪ್ರಶ್ನೆ ಕೇಳಿದ್ದಕ್ಕೆ. ಆ್ಯಕ್ಚುಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಬೈಪಾಸ್ ಸರ್ಜರಿ ಇಲ್ಲದೇ ಸ್ಟೆಂಟ್ ಹಾಕ್ಬೋದಾ ಮಲ್ಟಿಪಲ್ ಬ್ಲಾಕೇಜಸ್ಸಲ್ಲಿ ಅಂತೇಳಿ. ಹೌದು, ಇದು ವ್ಯಾಲ್ವ್ ಪ್ರಾಬ್ಲಮಿಂದ ಸ್ವಲ್ಪ ಡಿಫ್ರೆಂಟು, ಆದರೂ ಅದನ್ನು ನಾನು ಉತ್ತರಿಸ್ತೇನೆ. ಈಗ ಕರೋನರಿ ಆರ್ಟ್ರೀಸ್ ಅಂತ ಏನು ಹೇಳ್ತೀವಿ, ರಕ್ತನಾಳಗಳಲ್ಲಿ, ಹೃದಯದ ರಕ್ತನಾಳದಲ್ಲಿ ಮಲ್ಟಿಪಲ್ ಬ್ಲಾಕೇಜಸ್ ಇದ್ದು ಅದರಲ್ಲಿ ಮೂರು ರಕ್ತನಾಳಗಳಿರ್ತವೆ, ಮೂರು ರಕ್ತನಾಳಗಳಲ್ಲೂ ಬ್ಲಾಕೇಜ್ ಇದ್ದರೆ ಜನರಲಿ ನಾವು ಬೈಪಾಸ್ ಸರ್ಜರಿ ರೆಕಮೆಂಡ್ ಮಾಡ್ತೀವಿ. ಆದರೆ ಆ ಮೂರು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಏನಿದೆ ಅದು ಸಣ್ಣ ಸಣ್ಣ ಬ್ಲಾಕೇಜ್ ಇದ್ದರೆ, ಅಂದರೆ ಲೆಂತ್ ವೈಸು, ಆಮೇಲೆ ಜಾಸ್ತಿ ಕ್ಯಾಲ್ಶಿಯಂ ಇಲ್ಲದೇ ಇದ್ದರೆ, ಆಮೇಲೆ ಕ್ರಾನಿಕ್ ಟೋಟಲ್ ಅಕ್ಲೂಷನ್ ಅಂತ ಹೇಳ್ತೀವಿ ಅದು ಇಲ್ಲದೇ ಇದ್ದರೆ ನಾವು ಮಾಡ್ಬೋದು. ಇನ್ಫ್ಯಾಕ್ಟ್ ಇನ್ನು ಒಂದು ಎರಡು ದಿವಸದ ಹಿಂದೆ ಅಷ್ಟೇ ನಮ್ಮ ಅಪೋಲೋ ಹಾಸ್ಪಿಟಲಲ್ಲಿ ಮೂರು ಬ್ಲಾಕೇಜ್ ಇರೋಂಥ ಒಂದು ಪೇಷಂಟ್ಗೆ ನಾವು ಅದೇ ದಿವಸ ಮೂರು ಸ್ಟೆಂಟ್ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಸರಿ ಮಾಡಿಬಿಟ್ಟು ಕಳಿಸಿದ್ವಿ, ಅವರಿಗೆ ಬೈಪಾಸ್ ಮಾಡಿಸ್ಲಿಲ್ಲ. ಹಾಗಾಗಿ ಭಾಳಷ್ಟು ಪೇಷಂಟ್ಸ್ಗಳಿಗೆ ಮೂರು ಬ್ಲಾಕೇಜ್ಗಳು ಇದ್ದರೂ ಕೂಡ ಅದು ಬ್ಲಾಕೇಜು ಬಹಳ ಕ್ಯಾಲ್ಸಿಫೈಡ್ ಇಲ್ಲದೇ ಇದ್ದರೆ, ಅದರಿಂದ ಮೂರು ರಕ್ತನಾಳದಲ್ಲಿ ಭಾಳಷ್ಟು ಬ್ಲಾಕೇಜ್ಗಳು ಇಲ್ಲದೇ ಇದ್ದರೆ ಆವಾಗ ನಾವು ಮಾಡ್ಬೋದು. ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ನಾಲ್ಕೈದು ಸ್ಟೆಂಟ್ ಒಳಗಡೆನೇ ನಾವು ಸ್ಟೆಂಟಿಂಗ್ ಮಾಡಿ ಮುಗಿಸ್ಬೋದು ಅಂತಿದ್ರೆ ಆವಾಗ ಮಾಡ್ಬೋದು. ಇಲ್ಲ ಭಾಳಷ್ಟು ಇನ್ನೂ ಜಾಸ್ತಿ ಸ್ಟೆಂಟ್ಗಳು ಬೇಕಾಗ್ತದೆ, ಬಹಳ ಉದ್ದ ಉದ್ದ ಅಂತಹ ಲಾಂಗ್ ಬ್ಲಾಕೇಜಸ್ ಇದೆ ಅಂತಂದರೆ ಆವಾಗ ಬೈಪಾಸ್ ಮಾಡಿಸೋದು ಒಳ್ಳೆಯದು.
2: ಓಕೆ ಡಾಕ್ಟ್ರೆ, ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ,
3: ನಮಸ್ತೆ.
2: ಯಾರು, ಎಲ್ಲಿಂದ?
3: ನಾನಿದು ಅಮ್ಮಣಿ, ಕಾರ್ಕಳದಿಂದ.
2: ಅಮ್ಮಣಿಯವರೇ, ಡಾಕ್ಟರ್ ಇದ್ದಾರೆ, ಕೇಳಿ ಪ್ರಶ್ನೆ.
3: ಡಾಕ್ಟರ್ ನಮಸ್ತೆ.
1: ನಮಸ್ತೆ ಅಮ್ಮಣಿಯವರೇ.
3: ಡಾಕ್ಟ್ರೆ, ನನ್ನದೊಂದು ಪ್ರಶ್ನೆ ಏನಂದ್ರೆ, ಈಗ ಕವಾಟಗಳು ಅಂತ ಹೇಳಿದ್ರಲ್ಲ ಡಾಕ್ಟ್ರೆ.
1: ಹೌದು, ಕವಾಟಗಳು, ವಾಲ್ವ್ಸ್,
3: ಕವಾಟಗಳು ನಾಲ್ಕು ಅಂತ ಹೇಳಿದ್ದೀರಿ.
1: ಕರೆಕ್ಟ್.
3: ಇವಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವುದು ನೋಡ್ತೇವೆ. ಈಗ ಅದು ಕವಾಟದಿಂದಲೇ ರಕ್ತಗಳು ಬ್ಲಾಕ್ ಆಗಿ ಸಾಯುವಂತದ್ದ?
1: ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ, ಕವಾಟಗಳು ಅಂದರೆ ಇದು ವ್ಯಾಲ್ವ್ಸ್ ಬೇರೆ, ವ್ಯಾಲ್ವ್ಸು ಹಾರ್ಟ್ ಹೃದಯದ ಒಳಗಡೆ ಇರ್ತವೆ. ಈಗ ಈಗ ಹಾರ್ಟಲ್ಲಿ ನಾಲ್ಕು ಚೇಂಬರ್ಸ್ಗಳಿರ್ತದೆ, ನೀವು ಕೇಳಿರ್ಬೋದು. ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ. ಸೊ ಈ ಈ ಕವಾಟಗಳು ಈ ಚೇಂಬರ್ಸ್ಗಳ ಮಧ್ಯೆ ಇರ್ತಕ್ಕಂಥದ್ದು. ಅಂದರೆ ಈಗ ಲೆಫ್ಟ್ ಏಟ್ರಿಯಂ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಮೈಟ್ರಲ್ ವ್ಯಾಲ್ವ್ ಇರುತ್ತೆ, ಹಾಗೆ ಲೆಫ್ಟ್ ವೆಂಟ್ರಿಕಲ್ ಮತ್ತು ಅಯೋರ್ಟದ ಮಧ್ಯೆ ಅಯೋಟಿಕ್ ವ್ಯಾಲ್ವ್ ಇರುತ್ತೆ, ಹಾಗೆಯೇ ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್ ಮಧ್ಯೆ ಈ ಟ್ರೈಕಸ್ಪಿಡ್ ವ್ಯಾಲ್ವ್ ಇರುತ್ತೆ, ಹಾಗೆ ರೈಟ್ ವೆಂಟ್ರಿಕಲ್ ಮತ್ತು ಪಲ್ಮನರಿ ಆರ್ಟ್ರಿ ಮಧ್ಯೆ ಪಲ್ಮನರಿ ವ್ಯಾಲ್ವ್ ಇರುತ್ತೆ. ಈ ವ್ಯಾಲ್ವ್ಸ್ಗಳು ಹೃದಯದ ಒಳಗಡೆ ಇರ್ತದೆ. ಈ ವ್ಯಾಲ್ವ್ಗಳು ಬ್ಲಾಕೇಜು ಅಥವಾ ಕಿರಿದಾಗುವಿಕೆಯಿಂದ ಹೃದಯದ ಒಳಗಡೆ ರಕ್ತ ಸಂಚಾರ ತಡೆಯಾಗ್ತದೆ. ಈ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಕ್ಕೆ ಏನು ರಕ್ತ ಪೂರೈಕೆ ಮಾಡ್ತದೆ ಆ ರಕ್ತನಾಳಗಳು, ಅದು ಹೃದಯದ ಸರ್ಫೇಸ್ ಮೇಲ್ಮೈನಲ್ಲಿ ಇರುತ್ತದೆ. ಅದು ಮೂರು ರಕ್ತನಾಳಗಳಿರ್ತವೆ, ಆ ರಕ್ತನಾಳಗಳು ಬ್ಲಾಕೇಜ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದರಿಂದ ಹಾರ್ಟ್ ಅಟ್ಯಾಕ್ ಬೇರೆ, ವ್ಯಾಲ್ವ್ಗಳ ಪ್ರಾಬ್ಲಮ್ ಬೇರೆ.
3: ಮತ್ತೆ ಡಾಕ್ಟರ್ ಇನ್ನೊಂದು ಏನಂದ್ರೆ, ಇವಾಗ ನೀವು ಸವಿಯುತ್ತದೆ ಅಂತ ಹೇಳಿದ್ರಲ್ಲ, ಅದು ಯಾಕೆ ಸವಿಯುತ್ತದೆ? ಈಗ ನೀವು ಹೇಳಿದ್ರೆ ಏಜ್ ಲಿಮಿಟೇಷನ್ ಅಲ್ಲ, ಅದು ತನ್ನಷ್ಟಕ್ಕೆ ಅಂತ ಹೇಳುವಾಗ ಅದು ಏನು ವೀಕ್ನೆಸ್, ಅದು ಯಾಕೆ ಬಾಡಿ ವೀಕ್ನೆಸ್ ಇರ್ಬೋದ, ಹೇಗೆ ಅಂತ?
1: ಈಗ ಇದು ಸವಿಯೋದಂತೆ ಏಜ್ ರಿಲೇಟೆಡ್ ಡಿಜೆನರೇಷನ್ ಅಂತ ಹೇಳ್ತೀವಿ. ಅದು ಈಗ ನಮ್ಮ ವಯಸ್ಸಾದಂತೆ ಸ್ವಲ್ಪ ಮೂಳೆಗಳು ಸವಿಯುತ್ತಲ್ಲ, ಹಾಗೆಯೇ ವ್ಯಾಲ್ವ್ ಕೂಡ ವೇರ್ ಆ್ಯಂಡ್ ಟೇರ್ ಆಗಿ ಸವಿಯುತ್ತದೆ. ಅದರ ಜೊತೆಗೆ ಮೊದಲಿಂದಲೇ ಆ ಕವಾಟದಲ್ಲಿ ವ್ಯಾಲ್ವ್ನಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ, ಅಂದರೆ ಬೈಕಸ್ಫಿಡ್ ಅಯೋರ್ಟಿಕ್ ವ್ಯಾಲ್ವ್ ಅಂತ ನಾನೇನು ಹೇಳಿದೆ, ಎರಡು ಲೀಫ್ಲೆಟ್ ಇರ್ತಕ್ಕಂಥದ್ದು, ಆ ಥರದ್ದೇನಾದ್ರು ಇದ್ದರೆ ಅದು ಅದರ ಮೇಲೆ ಭಾಳ ಸ್ಟ್ರೆಸ್ ಬೀಳ್ತದೆ. ಆ ಸ್ಟ್ರೆಸ್ ಬೀಳೋದ್ರಿಂದ ಕ್ರಮೇಣ ಅದರಲ್ಲಿ ಕ್ಯಾಲ್ಸಿಫಿಕೇಷನ್ ಆಗಿಬಿಟ್ಟು ಅದು ವ್ಯಾಲ್ವ್ ಕಿರಿದಾಗ್ತದೆ. ಇದಲ್ಲದೇ ಬೇರೆ ಕಾರಣಗಳನ್ನು ನಾನು ಹೇಳಿದೆ, ಸ್ಮೋಕಿಂಗು, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಇವುಗಳಿಂದ ಕೂಡ ವ್ಯಾಲ್ವ್ ಕವಾಟಗಳ ಮೇಲೆ ಕ್ಯಾಲ್ಸಿಫಿಕೇಷನ್ ಆಗೋ ಪ್ರೊಸೆಸ್ಸು ವೇಗವಾಗಿ ಆಗ್ತದೆ.
2: ಆಗಲಿ, ಮತ್ತೊಂದು ಕರೆಯನ್ನು ತಗೊಳ್ಳ. ನಮಸ್ತೆ ಆಕಾಶವಾಣಿ. ಹಲೋ.
4: ಹಲೋ ಮೇಡಮ್.
2: ನಮಸ್ತೆ, ಯಾರು, ಎಲ್ಲಿಂದ?
4: ನಮಸ್ಕಾರ ಮೇಡಮ್.
2: ಹೇಳಿ, ಯಾರು ಮಾತಾಡ್ತಾ ಇರೋದು?
4: ಶ್ರೀನಿವಾಸ ತಾಲೂಕು ಸೋಸ್ತೆಯಿಂದ ಮಾಧವ್ ಶೆಟ್ರು.
2: ಮಾಧವ್ ಶೆಟ್ರು ಡಾಕ್ಟರ್ ಇದ್ದಾರೆ, ಬೇಗ ಪ್ರಶ್ನೆ ಕೇಳಿ.

0: ಬೇಗ ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ.
1: ಸರ್, ಈಗ ನೀವು ಸಿಗರೇಟ್ ಇದ್ಮೇಲೆ ಈಗ ತಾಂಬೂಲ ಒಗೆ ಸೊಪ್ಪು ಇದನ್ನ ಕಡ್ಡಿ ಪುಡಿ ಏನೆಲ್ಲ ಉಪಯೋಗಿಸ್ತಲ್ಲ, ಇದ್ರ ಬಗ್ಗೆ ಸ್ವಲ್ಪ ಅಭಿಪ್ರಾಯ ಕೊಡಿ ಅಂತ ಕೇಳ್ಕತ್ತೀನಿ ಗುರುಗಳೇ.
0: ಹಾಂ, ನಮಸ್ಕಾರ ಮಹಾದೇವ್ ಶೆಟ್ರೆ. ನೀವು ಬಹಳ ಮುಖ್ಯವಾದಂಥ ಪ್ರಶ್ನೆ ಕೇಳಿದ್ರಿ. ಆ್ಯಕ್ಚುಲಿ ಈ ತಂಬಾಕು ಅನ್ನೋದೇನಿದೆ, ಯಾವ ರೀತಿಯಲ್ಲಿ ತಗೊಂಡ್ರು ಕೂಡ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ತಂಬಾಕು ಸೇವನೆ ಇರ್ಬೋದು, ಯಾವ ರೀತಿಯಲ್ಲಿ ಮಾಡಿದ್ರೂ ಅದು ಹಾನಿಕರ. ಆದ್ದರಿಂದ ಅದನ್ನು ಮಾಡಬಾರ್ದು. ಈಗ ನಾವು ಎಷ್ಟು ಜನರಲ್ಲಿ ಯಂಗ್ ಪೇಷೆಂಟ್ಸ್ಗಳಲ್ಲಿ ಹಾರ್ಟ್ ಅಟ್ಯಾಕ್ ನೋಡ್ತಿದ್ದೀವಲ್ಲ, ಬಹಳ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ, ಅವರಲ್ಲಿ ಬಹುತೇಕ ಎಲ್ಲರೂ ಕೂಡ ಸ್ಮೋಕರ್ಸೇನೆ, ಧೂಮಪಾನ ಮಾಡೋರೇನೆ. ಆದ್ದರಿಂದ ಸ್ಮೋಕಿಂಗ್ ಅಥವಾ ತಂಬಾಕುನ ಯಾವುದೇ ರೀತಿಯಲ್ಲಿ ಉಪಯೋಗಿಸೋದನ್ನು ಕೂಡ ಮಾಡಬಾರ್ದು, ಅದರಿಂದ ಹೃದಯಕ್ಕೆ ಬಹಳ ಹಾನಿಯಾಗ್ತದೆ.
2: ಆಗಲಿ ಡಾಕ್ಟ್ರೇ, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರಿ. ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ, ಈ ಕುರಿತಾಗಿ ಸಾಕಷ್ಟು ಮಾಹಿತಿ ನೀಡಿದವರು ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿಯವರು. ಡಾಕ್ಟ್ರೇ ಧನ್ಯವಾದಗಳು, ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ ನಮಸ್ಕಾರ.
0: ಧನ್ಯವಾದಗಳು, ನಮಸ್ಕಾರ.
3: ಇದುವರೆಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮವನ್ನು ಕೇಳಿದ್ರಿ. ವಿಷಯ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸಿದವರು ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿಜಿ, ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:30 ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲು ಸಂದೇಶವನ್ನು ಕಳಿಸಲು ಬಳಸಬಹುದಾದ ವಾಟ್ಸಪ್ ಸಂಖ್ಯೆಯನ್ನು ಗಮನಿಸಿ 9480858523 ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಜೀವನ ಚೈತ್ರ ಚಿತ್ರದ ಒಂದು ಹಾಡು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ದೈಹಿಕ ದೀಕ್ಷೆ. ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ 4:45.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎದೆಗಾರಿಕೆ ಚಿತ್ರದ ಹಾಡಿಗಾಗಿ ಕೋರಿಕೆಯನ್ನು ಕಳಿಸಿದ್ದಾರೆ ಮೈಸೂರಿನ ಶಕ್ತಿನಗರದಿಂದ ಹರ್ಷಿತಾ. ಸಾಧು ಕೋಕಿಲ ಅವರು ಹಾಡಿರುವ ಈ ಹಾಡಿನ ಸಾಹಿತ್ಯ ಸುಮನಾ ಕಿತ್ತೂರು ಅವರಿಂದ, ಸಂಗೀತ ಸಾಧು ಕೋಕಿಲ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಬೆಟ್ಟದ ಹೂವು ಸಿನಿಮಾ ನೋಡಿದ್ದೆ ಅಪ್ಪು ಸರ್ದು. ಅಲ್ಲಿಂದ ಸಿನಿಮಾ ಆಸಕ್ತಿಗಳು ಜಾಸ್ತಿ ಆಗಿ ಎಲ್ಲಾ ಸಿನಿಮಾಗಳನ್ನೂ ನಾನು ನೋಡ್ತಾ ಬಂದೆ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6 ರಲ್ಲಿ.

ನೀವೀಗ ಕೇಳಿದ ಹಾಡು ಮಸಣದ ಹೂವು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಹಾಡನ್ನು ಬರೆದವರು ವಿಜಯ ನರಸಿಂಹ, ಸಂಗೀತಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್. ಈ ಹಾಡನ್ನು ಕೋರಿ ನಮಗೆ ಸಂದೇಶವನ್ನು ಕಳಿಸಿದ್ದವರು ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ ಹಾಗೂ ಲಿಖಿತ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೇ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ಇಂದಿನ ಕಾರ್ಯಕ್ರಮದ ಕಡೆಯ ಹಾಡು ರಾಮಾಚಾರಿ ಚಿತ್ರದಿಂದ. ಸಂದೇಶವನ್ನು ಕಳಿಸಿದ್ದಾರೆ ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಾಗೂ ಹಿರೇಮಠ್. ಹಾಡನ್ನು ಹಾಡಿದ್ದಾರೆ ಮನು ಹಾಗೂ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.
3: ಅಣ್ಣ, ಈ ಹಾಡ್ರದ್ದು ಹಿಂಗೆ, ಇದರ ತಾಳಾನೇ ಹಿಂಗೆ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ನಮಗೆ ಸಂದೇಶ ಕಳಿಸಿದ ನಮ್ಮ ಕೇಳುಗರು ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ದೇವರಾಜರಸ್ ರಸ್ತೆ ಮೈಸೂರು ಇಲ್ಲಿಂದ ವಾಸು, ಸುಮತಿಬಾಯಿ ದೇವಕಿ ಹಾಗೂ ವಿದ್ಯಾಶ್ರೀ, ಇಂದ್ರಾ ತೇಜಸ್, ಲಕ್ಷ್ಮೀ ಆರ್ವಿ ಹಾಗೂ ವೆಂಕಟೇಶ್ ಪಿಎನ್, ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ರಾಜಮ್ಮ ಹಾಗೂ ಜ್ಯೋತಿ, ನಂಜನಗೂಡಿನಿಂದ ಮಹೇಶ್ ನಾಯಕ್, ಶ್ರೀನಿವಾಸ್ ಹೊಸಹೊಳಲುವಿನಿಂದ, ಚೆನ್ನಯ್ಯ ಬಡಾವಣೆ ಮಂಡ್ಯದಿಂದ ಪಾರ್ವತಿ, ಶ್ರೀರಂಗಪಟ್ಟಣದ ಟೈಲರ್ ಕೃಷ್ಣ ಹಾಗೂ ಕುಟುಂಬದವರು, ಹೊಸಕೋಟೆಯ ಲತಾ ಸುಹಾಸ್, ಎಸ್ವಿಪಿ ನಗರ ಮೈಸೂರು ಇಲ್ಲಿಂದ ಸುಜಾತ, ಕಲ್ಯಾಣಗಿರಿ ನಗರ ಮೈಸೂರು ಇಲ್ಲಿಂದ ಸಾನಿಯಾ ಅಂಜುಮ್, ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬ. ನಿರಾಶರಾಗದೆ ಮತ್ತೆ ನಾಳಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ರವಾನಿಸಿ ಅಂತ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
5: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು, ಮರಿ ಮರ ಗಿಡ ಎಲ್ಲ ನಮ್ಮಂತೆ.
4: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
6: ಓಂ ಧನ್ ಧನ್ವಂತರಯೇ ನಮಃ.
7: ಸಸ್ಯಸಿರಿ ಸಸ್ಯಸಿರಿ. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
8: ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
7: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ದೈಹಿಕ ದೀಕ್ಷೆ ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
4: ವೇಳೆ ಸರಿಯಾಗಿ 6:10. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ. ಇಂದು ಸಂಜೆ 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ, ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಎಚ್ಡಿಕೋಟೆ ತಾಲೂಕಿನಲ್ಲಿ ಇರುವ ಅವಕಾಶಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಎಚ್ಡಿಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಫರ್ಡ್ ಕ್ರಿಕೆಟ್ ಗ್ರೌಂಡ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಡೆಯುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆಯನ್ನು 7:45 8:45 ನಂತರ 9:15 ಪಂದ್ಯದ ಮುಕ್ತಾಯದವರೆಗೂ ಆಲಿಸಬಹುದು. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನ ಮೂಲಕ ಎಂದಿನಂತೆ ಕೇಳಬಹುದು. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳ ಸ್ವರಚಿತ ಕವನಗಳ ವಾಚನ ಪ್ರಸ್ತುತಿ ದಿಗ್ವಿಜಯ್ ಬಿ. 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಿಕ್ಕಿಲ್ ಮಾಲಾ ಚಂದ್ರಶೇಖರ್ ಅವರ ಕೊಳಲು ವಾದನ ಮೂಡಿಬರಲಿದೆ. ರಾತ್ರಿ 10:00 ನಾಟಕ ಬೇರು, ರಚನೆ ಕೃಷ್ಣಮೂರ್ತಿ ಕವತಾರ್, ನಿರ್ಮಾಣ ಉಮೇಶ್ ಎಸ್ಎಸ್. ರಾತ್ರಿ 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಮೊಹರಂ ಕಡೆಯ ದಿನದ ಅಂಗವಾಗಿ ಪ್ರೊಫೆಸರ್ ಶಹಸೀನಾ ಬೇಗಂ ಅವರಿಂದ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ, ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಫ್ಥಲ್ಮಾಲಜಿ ಬೆಂಗಳೂರು, ಪ್ರಸ್ತುತಿ ಟಿಎಸ್ ಗೋಪಾಲ್. ಸೇವಾ ವಾಹಿನಿ 7:30, 7:45 8:30 ಹಾಗೂ 9:35 ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಸ್ವಾಮಿ ವಿವೇಕಾನಂದ ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಗಾಂಧಿ ಸ್ಮೃತಿ ಕೇಳುವಿರಿ 9:30. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಶ್ರೀಕಿರಣ್ ಅವರ ಕೊಳಲು ವಾದನ ಮೂಡಿಬರಲಿದೆ. 10:30 ಹಾಗೂ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ, ಪ್ರಸ್ತುತಿ ಆಹಿರಿಪುಟ್ಟಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಡಾಕ್ಟರ್ ಅನುಪಮ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ.

0: ಡಾಕ್ಟರ್ ಕೆಜಿ ಕವಿತಾ, ಇದು ಹಾಸನ ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು ಎನ್ ಹೇಮಾ ಅವರಿಂದ, 12:45ಕ್ಕೆ ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 11:00ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ, ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:20ಕ್ಕೆ ಭಾವಗೀತೆಗಳು, ಸಂಧ್ಯಾ ಎಂಎ ಅವರಿಂದ. 1:30 ಹಾಗೂ ಸಂಜೆ 5:05ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40ಕ್ಕೆ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55ಕ್ಕೆ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಮತ್ತು ತಂಡದವರಿಂದ ನಾಗಸ್ವರ ವಾದನವನ್ನು ಕೇಳುವಿರಿ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00ಗೆ ಮಹಿಳಾ ರಂಗ ನಾಟಕ ಬಂಗಾರದೊಡವೆ ಬೇಕೆ ನೀರೆ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 4:30ಕ್ಕೆ ವೃತ್ತಿ ಮಾರ್ಗದರ್ಶನದಲ್ಲಿ ಆರ್ಕಿಟೆಕ್ಚರ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿರುವ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳು ಕುರಿತು ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನರ್ ಆದ ಪದ್ಮಶ್ರೀ ಅರಸ್ ಅವರೊಂದಿಗೆ ಮಾತುಕತೆ ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ. ಇವಿಷ್ಟು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ವೇಳೆ ಇನ್ನೇನು 6:05 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್. Commerce and Industry Minister Piyush Goyal has said the Free Trade Agreement FTA with the United Kingdom is the most comprehensive agreement that India has entered into so far. Addressing the India Global Forum IGF UK India Week in London today, Mr. Goyal said sky is the limit in terms of the economic benefits that will flow from the agreement. The minister reached the United Kingdom on a 3-day visit to review the preparedness of both countries for the implementation of the India-UK Comprehensive Economic and Trade Agreement, CETA, which will enter into force from July 15. Mr. Goyal added that the agreement will further integrate both countries into global value chains and open new avenues for economic cooperation and growth.
2: The United Kingdom Free Trade Agreement is helping our industry also evolve, go up the ladder, compete with businesses in the United Kingdom, complement businesses in the United Kingdom, where we can work together in global value chains, supporting each other's economy, and together becoming a force multiplier.
1: India today hosted the 11th BRICS Energy Ministers meeting in Gurugram, Haryana, under its BRICS Chairship 2026. The Ministry of Power said that the meeting brought together energy ministers, vice ministers and senior officials from BRICS member countries to discuss key global energy challenges and strengthen cooperation in the energy sector. It added that the meeting concluded with the adoption of the 11th BRICS Energy Ministers Joint Communique, reaffirming cooperation in energy security, sustainability, innovation, resilient infrastructure and capacity building. Railway Minister Ashwini Vaishnav held a review meeting today with senior railway officials, where reforms aimed at making Indian railways the preferred mode of freight transport for various types of commodities were discussed. The meeting also highlighted that the success of recently developed specialized wagons for commodities such as cement and salt has demonstrated the importance of designing wagons in accordance with industry operational requirements. Prime Minister Narendra Modi will be on a state visit to Seychelles from 27th to 29th of this month to attend the Global Jubilee celebrations of the National Day of Seychelles as a guest of honour. Prime Minister last visited Seychelles in 2015. External Affairs Ministry said in a statement that a contingent of the Indian Defence Forces along with 2 Indian Navy ships will participate in the celebrations. During the visit, the Prime Minister will hold talks with the President of Seychelles, Dr. Patrick Hermini, and review the full spectrum of bilateral cooperation and exchange views on regional and international issues of mutual interest. India's newly appointed High Commissioner to Bangladesh, Dinesh Trivedi, formally assumed office today after presenting his credentials to Bangladeshi President Mohammad Shahabuddin at Bongo Bhavan in Dhaka. Following the credential presentation ceremony at the Presidential Palace, Trivedi visited the Indian Visa Application Centre IVAC in Dhaka to inspect

0: ವೇಳೆ ಸರಿಯಾಗಿ 6:12
1: ಆಕಾಶವಾಣಿ ಮೈಸೂರು ದೈಹಿಕ ದೀಕ್ಷೆ ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
0: ಆಧುನಿಕ ವೈದ್ಯಕೀಯ ವ್ಯವಸ್ಥೆಯಲ್ಲಿ ರೋಗಿಯು ಕೇವಲ ಚಿಕಿತ್ಸೆಯನ್ನು ಪಡೆಯುವ ವ್ಯಕ್ತಿಯಲ್ಲ, ಬದಲಿಗೆ ಸುರಕ್ಷತೆ, ಸ್ವಾಯತ್ತತೆ ಮತ್ತು ನ್ಯಾಯವನ್ನು ಪಡೆಯಲು ಅರ್ಹನಾಗಿರುವ ನಾಗರಿಕ. ವೈದ್ಯಕೀಯ ಕ್ಷೇತ್ರವು ವಿಜ್ಞಾನ, ಕರುಣೆ ಮತ್ತು ನೈತಿಕತೆಯ ಮೇಲೆ ಕೇಂದ್ರಿತವಾಗಿದೆ. ಆದ್ದರಿಂದ ರೋಗಿಯ ಹಕ್ಕುಗಳನ್ನು ಗೌರವಿಸುವುದು ಒಂದು ಪ್ರಮುಖ ಅಂಶ. ಪ್ರಸ್ತುತ ಕಾಲಮಾನದಲ್ಲಿ ರೋಗಿ ಕೇಂದ್ರಿತ ಆರೋಗ್ಯ ಸೇವೆ ಎಂಬ ಪರಿಕಲ್ಪನೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇದರ ಪ್ರಕಾರ ಚಿಕಿತ್ಸೆಯ ಕೇಂದ್ರಬಿಂದು ರೋಗಿಯೇ ಆಗಿದ್ದು ಅವರ ಹಕ್ಕುಗಳು ಮತ್ತು ಅಭಿಪ್ರಾಯಗಳಿಗೆ ಗೌರವವನ್ನು ನೀಡಬೇಕಾಗುತ್ತೆ. ರೋಗಿಯು ದೈಹಿಕ ಹಾಗೂ ಮಾನಸಿಕವಾಗಿ ದುರ್ಬಲನಾಗಿರ್ತಾನೆ, ವೈದ್ಯಕೀಯ ವ್ಯವಸ್ಥೆಯ ಮೇಲೆ ಅವಲಂಬಿತನಾಗಿರ್ತಾನೆ. ಆದ್ದರಿಂದ ರೋಗಿಯ ಹಕ್ಕುಗಳನ್ನು ಕಾಪಾಡುವುದು ಕಾನೂನುಬದ್ದ ಜವಾಬ್ದಾರಿ ಹಾಗೂ ಮಾನವೀಯ ಕರ್ತವ್ಯ ಕೂಡ. ರೋಗಿಗಳ ಹಕ್ಕುಗಳು ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತೆ, ವೈದ್ಯ ರೋಗಿ ನಡುವಿನ ವಿಶ್ವಾಸವನ್ನು ಹೆಚ್ಚಿಸುತ್ತೆ, ಫಲಿತಾಂಶಗಳನ್ನು ಉತ್ತಮಗೊಳಿಸುತ್ತೆ, ದೋಷಗಳು ಹಾಗೂ ವಿವಾದಗಳನ್ನು ಕಡಿಮೆ ಮಾಡುತ್ತದೆ ಹಾಗೂ ಆರೋಗ್ಯ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರುತ್ತೆ. ಪ್ರತಿ ರೋಗಿಯು ಮಾನವೀಯತೆ ಹಾಗೂ ಗೌರವದೊಂದಿಗೆ ಚಿಕಿತ್ಸೆ ಪಡೆಯುವ ಹಕ್ಕನ್ನು ಹೊಂದಿದ್ದಾನೆ. ಜಾತಿ, ಧರ್ಮ, ಲಿಂಗ ಯಾವುದೇ ತಾರತಮ್ಯವನ್ನು ಮಾಡಬಾರದು. ರೋಗಿಯು ತನ್ನ ಕಾಯಿಲೆ, ಅದರ ಕಾರಣ, ಪರೀಕ್ಷೆಗಳು, ಚಿಕಿತ್ಸಾ ವಿಧಾನ, ಪ್ರಯೋಜನಗಳು ಹಾಗೂ ಅಪಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಯಾವುದೇ ಶಸ್ತ್ರಚಿಕಿತ್ಸೆ, ವಿಶೇಷ ರೂಪದ ಚಿಕಿತ್ಸೆಗಳನ್ನು ಕೈಗೊಳ್ಳುವ ಮುನ್ನ ರೋಗಿಯ ಸ್ಪಷ್ಟ ಒಪ್ಪಿಗೆಯನ್ನು ಪಡೆಯಬೇಕು. ಒಪ್ಪಿಗೆಗೆ ಮುಂಚೆ ರೋಗದ ಬಗ್ಗೆ ಮಾಹಿತಿ, ಚಿಕಿತ್ಸೆಯ ಉದ್ದೇಶ, ಅದರ ಲಾಭಗಳು, ಸಂಭವನೀಯ ಅಪಾಯಗಳು, ಪರ್ಯಾಯ ಚಿಕಿತ್ಸೆಗಳು, ಚಿಕಿತ್ಸೆಯ ನಿರಾಕರಣೆಯ ಪರಿಣಾಮಗಳು, ಇವುಗಳ ಬಗ್ಗೆ ರೋಗಿ ಅಥವಾ ಅವರ ಮನೆಯವರಿಗೆ ತಿಳಿಸಿಕೊಡಬೇಕು. ರೋಗಿಯ ಆರೋಗ್ಯ ಮಾಹಿತಿ ಅತ್ಯಂತ ವೈಯಕ್ತಿಕವಾದದ್ದು. ಅವರ ದಾಖಲೆಗಳು, ವರದಿಗಳು ಮತ್ತು ಚಿಕಿತ್ಸಾ ವಿವರಗಳನ್ನು ರೋಗಿಯ ಅನುಮತಿ ಇಲ್ಲದೆ ಬಹಿರಂಗಪಡಿಸುವ ಹಾಗಿಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲಿ ಎಲೆಕ್ಟ್ರಾನಿಕ್ ದಾಖಲೆಗಳ ಸುರಕ್ಷತೆ ಇನ್ನಷ್ಟು ಮಹತ್ವವನ್ನು ಪಡೆಯುತ್ತೆ. ವೈದ್ಯಕೀಯ ಗೌಪ್ಯತೆಯ ಉಲ್ಲಂಘನೆಯು ರೋಗಿಯ ಸಾಮಾಜಿಕ ಮತ್ತು ಮಾನಸಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರಬಹುದು. ರೋಗಿಯು ತನ್ನ ವೈದ್ಯಕೀಯ ದಾಖಲೆಗಳು, ಲ್ಯಾಬ್ನ ರಿಪೋರ್ಟ್ಸ್, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಹಾಗೂ ಡಿಸ್ಚಾರ್ಜ್ ಸಾರಾಂಶದ ಪ್ರತಿಗಳನ್ನು ಪಡೆಯಲು ಅರ್ಹನಾಗಿರುತ್ತಾನೆ. ಇವು ಮುಂದಿನ ಚಿಕಿತ್ಸೆಗೆ, ವಿಮೆ ಪರಿಹಾರಕ್ಕೆ, ಮತ್ತೊಬ್ಬ ವೈದ್ಯರ ಅಭಿಪ್ರಾಯ ಪಡೆಯಲು ಹಾಗೂ ಮೆಡಿಕೋ ಲೀಗಲ್ ಅವಶ್ಯಕತೆಗಳಿಗೆ ಉಪಯುಕ್ತವಾಗುತ್ತೆ. ಯಾವುದೇ ಆಸ್ಪತ್ರೆಯು ಈ ದಾಖಲೆಗಳನ್ನು ನೀಡುವಲ್ಲಿ ನಿರಾಕರಣೆ ಮಾಡುವಂತಿಲ್ಲ. ಗಂಭೀರ ಕಾಯಿಲೆಗಳು, ಕ್ಯಾನ್ಸರ್, ಮೆದುಳು ಹಾಗೂ ನರ ಸಂಬಂಧಿತ ತೊಂದರೆಗಳು, ದೊಡ್ಡ ಶಸ್ತ್ರಚಿಕಿತ್ಸಾ ಸಂದರ್ಭಗಳಲ್ಲಿ ರೋಗಿಯು ಮತ್ತೊಬ್ಬ ತಜ್ಞರಿಂದ ಸಲಹೆ ಪಡೆಯಬಹುದು. ಇದು ವೈದ್ಯರ ಮೇಲಿನ ವಿಶ್ವಾಸದ ಕೊರತೆಯಲ್ಲ, ಬದಲಿಗೆ ಉತ್ತಮ ನಿರ್ಧಾರವನ್ನು ಕೈಗೊಳ್ಳಲು ಸಹಾಯಕವಾಗುವ ಒಂದು ಹಕ್ಕು. ರೋಗಿಯ ಚಿಕಿತ್ಸೆಯ ಅಂದಾಜು ವೆಚ್ಚ, ಪರೀಕ್ಷಾ ಶುಲ್ಕಗಳ ವೆಚ್ಚ ಹಾಗೂ ಆಸ್ಪತ್ರೆಯಲ್ಲಿನ ಖರ್ಚುಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡೆಯಬೇಕು. ಪಾರದರ್ಶಕ ಪಾವತಿ ವ್ಯವಸ್ಥೆ ರೋಗಿಗಳ ವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ಅನಗತ್ಯ ವಿವಾದಗಳನ್ನು ಕಡಿಮೆ ಮಾಡುತ್ತೆ. ಪ್ರತಿ ರೋಗಿಯು ವೈಜ್ಞಾನಿಕವಾಗಿ ಮಾನ್ಯತೆ ಪಡೆದ ಗುಣಮಟ್ಟದ ಚಿಕಿತ್ಸೆ

0: ಪಡೆಯಲು ಅರ್ಹನಾಗಿರುತ್ತಾನೆ. ಇದರಲ್ಲಿ ಸೋಂಕು ನಿಯಂತ್ರಣ, ಸುರಕ್ಷಿತ ಶಸ್ತ್ರಚಿಕಿತ್ಸೆ, ಸರಿಯಾದ ಔಷಧದ ಬಳಕೆ, ತರಬೇತಿ ಪಡೆದ ಸಿಬ್ಬಂದಿ, ತುರ್ತು ಸೇವೆಗಳ ಲಭ್ಯತೆ ಸೇರಿರುತ್ತೆ. ರೋಗಿಯು ಸೇವೆಯ ಗುಣಮಟ್ಟ ಅಥವಾ ನಿರ್ಲಕ್ಷ್ಯದ ಬಗ್ಗೆ ದೂರನ್ನು ಸಲ್ಲಿಸಬಹುದು. ಪ್ರತಿ ಸಂಸ್ಥೆಯು ದೂರು ಸ್ವೀಕರಿಸುವ ಹಾಗೂ ನಿವಾರಿಸುವ ವ್ಯವಸ್ಥೆಯನ್ನು ಹೊಂದಿರಬೇಕು. ಹಕ್ಕುಗಳ ಜೊತೆ ಜೊತೆಗೆ ರೋಗಿಗಳಿಗೆ ಅವರದ್ದೇ ಆದ ಜವಾಬ್ದಾರಿಗಳು ಕೂಡ ಇವೆ. ರೋಗಿಯು ಸರಿಯಾದ ಆರೋಗ್ಯ ಮಾಹಿತಿಯನ್ನು ನೀಡಬೇಕು, ವೈದ್ಯರ ಸಲಹೆಗಳನ್ನು ಪಾಲಿಸಬೇಕು, ಔಷಧಿಗಳನ್ನು ಸರಿಯಾಗಿ ಸೇವಿಸಬೇಕು, ಆಸ್ಪತ್ರೆಯ ನಿಯಮಗಳನ್ನು ಗೌರವಿಸಬೇಕು, ಆರೋಗ್ಯ ಸಿಬ್ಬಂದಿಗಳನ್ನು ಗೌರವಿಸಿ ಅವರಿಗೆ ಸಹಕರಿಸಬೇಕು, ತಮ್ಮೊಂದಿಗೆ ಇರುವ ಇತರ ರೋಗಿಗಳ ಹಕ್ಕುಗಳನ್ನು ಕೂಡ ಗೌರವಿಸಬೇಕು. ಭಾರತದಲ್ಲಿ ರಾಷ್ಟೀಯ ಆರೋಗ್ಯ ನೀತಿ ಮತ್ತು ವಿವಿಧ ನ್ಯಾಯಾಲಯಗಳ ತೀರ್ಪುಗಳು ರೋಗಿಗಳ ಹಕ್ಕುಗಳಿಗೆ ಹೆಚ್ಚಿನ ರಕ್ಷಣೆಯನ್ನು ಒದಗಿಸಿದೆ. ಆದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಶಿಕ್ಷಣದ ಹಿನ್ನೆಲೆಯಲ್ಲಿ ಈ ವಿಷಯದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ವೈದ್ಯರು, ಆಸ್ಪತ್ರೆಗಳು ಹಾಗೂ ರೋಗಿಗಳು ಪರಸ್ಪರ ವಿಶ್ವಾಸದಿಂದ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಲು ಸಾಧ್ಯ. ಹಕ್ಕುಗಳ ಅರಿವು ರೋಗಿಗೆ ಶಕ್ತಿಯನ್ನು ನೀಡುತ್ತೆ, ಜವಾಬ್ದಾರಿಯ ಅರಿವು ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸುತ್ತೆ.
1: ದೈಹಿಕ ದೀಕ್ಷೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 6:15:20.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
5: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
6: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ಕಸ್ತೂರಿ ಮಾತ್ರೆ
7: ವಾರಕ್ಕೊಂದು.
6: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
7: ಕಸ್ತೂರಿ ಮಾತ್ರೆ
6: ನಗೆ ಜಾತ್ರೆ.
8: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ 6:10
7: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
9: ನಗುವೆನ್ನು ನಗಿಸುತ್ತ ನಿನ್ನನು
6: ನಗೆ ಜಾತ್ರೆಗೆ ಬನ್ನಿ.
7: ಕಸ್ತೂರಿ ಮಾತ್ರೆ ತಿನ್ನಿ,
8: ನಾಕರಿಗೆ ಜೈ ಎನ್ನಿ.

26ರ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಜೂನ್ 28ರ ಭಾನುವಾರ ಬೆಳಿಗ್ಗೆ 9:40ಗೆ ವಿಟಿಲಿಗೋ ಅಥವಾ ತೊನ್ನು ಈ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಚರ್ಮರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ಎಂ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. ಜೂನ್ 29ರ ಮಧ್ಯಾಹ್ನ 12:45ಕ್ಕೆ ಅಕಾಲ ಪ್ರೌಢಾವಸ್ಥೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರೆ, ವೇಳೆ ಇನ್ನೇನು 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಬಹುದು.

0: प्रियाः श्रोतारः, अन्ते क्रीडावार्तासु। विश्वपादकन्दुकक्रीडायाम् अद्य मोण्टेरे नगरे दक्षिणकोरिया देशं विरुध्य 1-0 इति अङ्काभ्यां विजयं प्राप्य दक्षिणाफ्रिका प्रथमवारं फीफा विश्वचषकस्य निर्णायकचरणं प्रति प्रविष्टः। समूह अ क्रीडायां दक्षिणाफ्रिकायाः कृते एकमात्र गोल इत्युक्ते लक्ष्यभेदनं थापेलो मासेको इत्यनेन कृतम्। भारतदेशं विरुध्य बांग्लादेशः आईसीसी महिला टी20 विश्वचषके अद्य मैंचेस्टर नगरस्थे एमिरेट्स ओल्ड ट्रैफर्ड क्रीडांगणे समूह अ क्रीडायां स्पर्धिष्यते। क्रीडा भारतीय समयानुसारं सायं 7:30 आरप्स्यते। प्रियः श्रोतारः, मुख्यवार्ताः पुनरेकवारम्। अद्य संविधानहत्यादिवसः आचर्यते। आपत्कालकाले लोकतान्त्रिकमूल्यानां रक्षयन्तृभ्यः प्रधानमन्त्रिणा नरेन्द्रमोदिना श्रद्धाञ्जलिः समर्पिता। विदेशकार्यमन्त्री डॉ एस जयशंकरः वैश्विकसमस्यानां मध्ये दृढतरसहयोगस्य आवाहनं कृतवान्। भारतस्य ब्रिक्स 2026 इत्यस्य अध्यक्षतायाः अन्तर्गतं गुरुग्रामनगरे ब्रिक्स ऊर्जामन्त्रिणां सम्मेलनम् आरभत। वेनेजुएलादेशे एकस्यानन्तरम् अपरत्वेन प्रबलः भूकम्पः आगतः। इति वार्ताः।
1: आकाशवाणी ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಡಿ ಶ್ರೀಕಾಂತ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 20 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅನ್ನು ಕೈಗೊಳ್ಳಲಾಗುತ್ತಿದೆ. ವಿವಿಧ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳಿಗೆ ತರಬೇತಿ ನೀಡಲಾಗುತ್ತಿದೆ. 2026 ಅಕ್ಟೋಬರ್ 1 ಹರಾತ ದಿನಾಂಕವನ್ನಾಗಿ ಮಾನದಂಡವನ್ನಾಗಿಟ್ಟುಕೊಂಡು ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಜೂನ್ 20-29 ಸಿದ್ಧತೆ, ತರಬೇತಿ, ನಮೂನೆ ಮುದ್ರಣ ಕಾರ್ಯ ನಡೆಯಲಿದೆ. ಜೂನ್ 30-ಜುಲೈ 29 ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಅಕ್ಟೋಬರ್ 7 ಅಂತಿಮ ಪಟ್ಟಿ ಪ್ರಕಟ, ಮತಗಟ್ಟೆಗಳ ಪುನರ್ವಿಂಗಡಣೆ ಪ್ರಕ್ರಿಯೆ ಜುಲೈ 29 ಪೂರ್ಣಗೊಳ್ಳಲಿದೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಆಗಸ್ಟ್ 5-ಸೆಪ್ಟೆಂಬರ್ 4 ಹಕ್ಕು ಹಾಗೂ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶವಿದೆ. ಅಕ್ಟೋಬರ್ 3 ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಲಾಗುತ್ತದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರಗಳಿದ್ದು 4 ಮತದಾರರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. 4 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 8 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿ ನಡೆಯಲಿದ್ದು, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದಂತೆ ಸಾರ್ವಜನಿಕರು ಸಹಕರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮಿಗೆ ಪ್ರಮುಖ ಬೆಳೆಗಳಾದ ರಾಗಿ 59,100 ಹೆಕ್ಟೇರ್, ಮುಸುಕಿನ ಜೋಳ 7,000 ಹಾಗೂ ಇತರೆ ಧಾನ್ಯಗಳು ಸೇರಿ ಒಟ್ಟು 69,548 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಬೀಜಗಳ ದಾಸ್ತಾನು ಇದೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆಯು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟ ಸೂಚನೆ ನೀಡಿದ್ದು, ಈ ಕುರಿತು ಪ್ರಕ್ರಿಯೆಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದ್ದು, ಕಳೆದ ಆರ್ಥಿಕ ವರ್ಷ ಜಿಲ್ಲೆಯಲ್ಲಿ 24 ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲಾಗಿದೆ. 4 ಪ್ರಕರಣಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. 2025-26 ಸಾಲಿನಲ್ಲಿ 70 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಜಿಲ್ಲೆಯಾದ್ಯಂತ 8,274 ಶಿಬಿರಾರ್ಥಿಗಳ ಒಳಗೊಂಡು 79 ಅರಿವು ಕಾರ್ಯಕ್ರಮ ಹಾಗೂ 12 ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ಪಾಲಕರನ್ನು ಕಳೆದುಕೊಂಡು ಅನಾಥ

0: ಅರ್ಹರಾದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶಿಕ್ಷಣ, ಆರೋಗ್ಯಕ್ಕಾಗಿ ಪ್ರತಿ ಮಾಹೆ 2,000 ರೂಪಾಯಿ ವಿಶೇಷ ಪಾಲನಾ ಸಹಾಯಧನವಾಗಿ 130 ಮಕ್ಕಳಿಗೆ 31,20,000 ರೂಪಾಯಿ ಡಿಬಿಟಿ ಮುಖಾಂತರ ಪಾವತಿಸಲಾಗಿದೆ. ಜಿಲ್ಲೆಯಲ್ಲಿ ಬಾಲನ್ಯಾಯ ನಿಧಿ ಯೋಜನೆಯಡಿ 45 ಫಲಾನುಭವಿಗಳಿಗೆ ಒಟ್ಟು 2.95 ಲಕ್ಷ ರೂಪಾಯಿ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ಜೂನ್ 27ಕ್ಕೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಿದೆ. ಅಭಿಯಾನದಲ್ಲಿ 5 ವರ್ಷದೊಳಗಿನ ಮಕ್ಕಳನ್ನು ಹೊಂದಿರುವ ಪಾಲಕರು ಪಲ್ಸ್ ಪೋಲಿಯೋ ಹಾಕಿಸುವುದನ್ನು ಮರೆಯಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇದುವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿ ಶ್ರೀಕಾಂತ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 6:35:25.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ವಚನ ಬಾನುಲಿ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಕೇಳುಗರ ವೇಳೆ ಇನ್ನೇನು 6:37 ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಕೇಳುವಿರಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಹೂಳು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇರುವುದು ನಾವು ಬಂದಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ, ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು

0: ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು, ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಈ ಖಾತಾ ಮತ್ತು ನಗರ ಅಭಿವೃದ್ಧಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು, ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
4: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner. It designed.

0: development, integration, testing, and operationalization. DRDO, CAPS in particular, and I have worked hand in hand in defining the operational requirements, participating in developmental and user trials, conducting continuous evaluation, and providing timely and constructive feedback.
1: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 6:50:30.

0: ಆತ್ಮೀಯರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಎಚ್ಡಿಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳನ್ನು ಕುರಿತು ಎಚ್ಡಿಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ನೇತ್ರಾವತಿ ಅವರೇ ನಮಸ್ಕಾರ.
2: ನಮಸ್ತೆ ಸರ್.
1: ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನೇತ್ರಾವತಿ ಅವರೇ, ತಮ್ಮ ವಿದ್ಯಾಭ್ಯಾಸ ಏನು, ನೀವು ಎಲ್ಲಿಯವರು ಮೂಲತಃ?
2: ನಾನು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕಳೆದ 2 ವರ್ಷದಿಂದ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ನಾನು ಮೂಲತಃ ಎಚ್ ಡಿ ಕೋಟೆ ತಾಲೂಕಿನವಳೇ ಆಗಿದ್ದು 10ನೇ ತರಗತಿ ತನಕ ನಾನು ಎಜುಕೇಷನ್ ಎಚ್ ಡಿ ಕೋಟೆ ತಾಲೂಕಿನಲ್ಲೇ ಮುಗಿಸಿರ್ತೀನಿ.
1: ಮೂಲ ಊರು ಯಾವುದು ಮೇಡಮ್?
2: ಸರ್, ನಂದು ಎಚ್ ಡಿ ಕೋಟೆ ಹತ್ತಿರ ಒಂದು 6 ಕಿಲೋಮೀಟರ್ ದೂರ ಹೆಚ್ಚುಮಟ್ಗೆರೆ ಅಂತ ಒಂದು ಹಳ್ಳಿ. ನಂತರ ನಾನು ನನ್ನ ಪಿ ಯು ಸಿ ಪದವಿಯನ್ನು ಮೈಸೂರಿನಲ್ಲಿ ಪಡೆದಿರ್ತೇನೆ. ನಂತರ ನಾನು ಬಿ ಎಸ್ ಸಿ ತೋಟಗಾರಿಕಾ ಪದವಿಯನ್ನು ಮೂಡಿಗೆರೆ ಮಹಾವಿದ್ಯಾಲಯದಲ್ಲಿ ಪಡೆದಿರ್ತೇನೆ. ಮತ್ತು ನಾನು ಎಮ್ ಎಸ್ ಸಿ ಹಾರ್ಟಿಕಲ್ಚರು ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ಪಡ್ಕೊಂಡಿರ್ತೀನಿ ಸರ್.
1: ಎಚ್ ಡಿ ಕೋಟೆ ತಾಲೂಕಿನವರೇ ತಾವು?
2: ಹಾಂ ಹೌದು ಸರ್.
1: ನಮ್ಮ ತಾಲೂಕಿನಲ್ಲೇ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇತ್ತ ತಮಗೆ?
2: ಸರ್, ಆ ಥರ ಏನಿಲ್ಲ. ನಾನು ಮೂಲತಃ ಮೈಸೂರಿನಲ್ಲಿ ನಾನು ವಾಸ ಇರೋದ್ರಿಂದ ಮೈಸೂರು ಸುತ್ತಮುತ್ತ ತಾಲೂಕಿನಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಸ್ವಲ್ಪ ಸಮಯ ಕೊಡಲಿಕ್ಕಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಎಚ್ ಡಿ.
1: ನೇತ್ರಾವತಿ ಅವರೇ, ಭಾಳ ಚಿಕ್ಕ ವಯಸ್ಸಿಂದ ನೀವು ಕೋಟೆ ತಾಲೂಕನ್ನು ನೋಡ್ತಾ ಇದ್ದೀರಲ್ಲ?
2: ಹೌದು ಸರ್.
1: ಹೇಗಿದೆ ನಿಮ್ಮ ಕೋಟೆ ತಾಲೂಕಲ್ಲಿ ತೋಟಗಾರಿಕಾ ಬೆಳೆಗಳ ಬೇಸಾಯ ಅನ್ಸುತ್ತೆ?
2: ಸರ್, ಕೋಟೆ ಅಂದರೆ ನಾವು ಇದು ಸ್ವಲ್ಪ ಅರೆಮಲ್ನಾಡು ಬೆಲ್ಟಿಗೆ ಬರುತ್ತೆ ಸರ್. ತುಂಬ ಒಣ ಹವೆ ಪ್ರದೇಶ ಏನಲ್ಲ ಇದು. ಸರ್, ಅರೆಮಲ್ನಾಡಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ತೋಟಗಾರಿಕೆ ಬೆಳೆಗಳಿಗೆ ತುಂಬ ಹೇಳ್ ಮಾಡಿಸಿದ್ರೆ ಆಗ ಸರ್ ಎಚ್ ಡಿ ಕೋಟೆ ತಾಲೂಕು. ಮುಖ್ಯವಾಗಿ ಪ್ಲ್ಯಾಂಟೇಷನ್ ಕ್ರಾಪ್ಸ್ ಇರ್ಬೋದು, ಅಂದರೆ ಈ ತೋಟದ ಬೆಳೆಗಳು ಅಂತ ಏನು ಹೇಳ್ತೀವಿ, ತೆಂಗು ಅಡಿಕೆ ಆಗ್ಬೋದು, ಮತ್ತು ತರಕಾರಿ ಬೆಳೆಗಳು ಸಹ ಈ ಹಂಪಾಪುರ ಸರ್ಗೂರು ಭಾಗದ ರೈತರು ಹೆಚ್ಚಾಗಿ ಬೆಳೀತಾರೆ ಸರ್. ನಮ್ಮ ತಾಲೂಕಿನ ಸುಮಾರು 1,000 ಹೆಕ್ಟೇರ್ ಪ್ರದೇಶದಲ್ಲಿ ತರಕಾರಿ ಬೆಳೀತಾರೆ. ಅಂದರೆ ನಮ್ಮಲ್ಲಿ ಡ್ಯಾಮ್ಗಳು ತುಂಬ ಇರೋದ್ರಿಂದ ಬೋರ್ವೆಲ್ಗಳಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಕ್ಕೋದ್ರಿಂದ ಹೆಚ್ಚು ರೈತರು ನಮ್ಮಲ್ಲಿ ತರಕಾರಿಗಳನ್ನ ಹೆಚ್ಚಾಗಿ ಬೆಳೀತಾರೆ.
1: ಯಾವ್ಯಾವ ಡ್ಯಾಮ್ ಇರ್ಬೋದು ಮೇಡಮ್ ತಮ್ಮಲ್ಲಿ?
2: ಸರ್, ನಮ್ಮಲ್ಲಿ ಕಬಿನಿ ಇದೆ ಸರ್, ನುಗು ಇದೆ ಸರ್, ಮತ್ತು ಹೆಬ್ಬಾಳ ಇದೆ, ಮತ್ತು ತಾರಕ ಇದೆ ಸರ್. 4 ಡ್ಯಾಮ್ಗಳಿದೆ. ಮುಖ್ಯವಾಗಿ ಕಬಿನಿ ದೊಡ್ಡ ಡ್ಯಾಮ್, ನುಗು, ಮತ್ತು ಚಿಕ್ಕದಾಗಿ 2
1: ಹೆಬ್ಬಳ್ಳ ಅಲ್ವೇ?
2: ಹಾಂ, ಹೆಬ್ಬಳ್ಳ ಸರ್.
1: ದೊಡ್ಡ ಕೆರೆ ಅದು?
2: ಹಾಂ, ದೊಡ್ಡ ಕೆರೆ ಸರ್. ಸ್ವಲ್ಪ ನೀರಾವರಿಗೂ ಒಂದಿಷ್ಟು ಭತ್ತ ಬೆಳಿಲಿಕ್ಕೂ ಸಹ ನೀರು ಕೊಡ್ತಾರೆ ಸರ್. ಹಾಗಾಗಿ ಅದು ಅಂಡರ್ಗ್ರೌಂಡ್ ವಾಟರ್ಗಳು ಏನಿದೆ ಅದನ್ನ ಸ್ವಲ್ಪ ರಿಚಾರ್ಜ್ ಮಾಡಲಿಕ್ಕೆಲ್ಲ ಅಂದರೆ ಯಾರು ಡ್ಯಾಮ್ ನೀರನ್ನ ಬೆಳೆಸಿಬಿಟ್ಟು ತರಕಾರಿ ಆಗಲಿ ಮತ್ತು ಪ್ಲ್ಯಾಂಟೇಷನ್ ಕ್ರಾಪ್ಸ್ ಈ ತೋಟದ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯಲ್ಲ. ಆದರೆ ಈ ಡ್ಯಾಮ್ಗಳು ಇರೋದ್ರಿಂದ ಸರ್ ನಮ್ಮಲ್ಲಿ ಸ್ವಲ್ಪ ಅಂತರ್ಜಲ ಮಟ್ಟ ಸ್ವಲ್ಪ ಉತ್ತಮವಾಗಿದೆ ಸರ್.
1: ಹಾಗಾಗಿ ಈ ಬೋರ್ವೆಲ್ ಅನ್ನು ಹೊಡ್ಕೊಂಡು ಅದರ ನೀರು ನಡೆಯಲ್ಲಿ
2: ಈಗ ಆಲ್ಮೋಸ್ಟ್ ಸರ್ ಎಲ್ಲ ತುಂಬ ರೈತರು ಮೊದಲೆಲ್ಲ ಬೋರ್ವೆಲ್ಗಳು ಸರ್ ನಾವು ಚಿಕ್ಕವರಿದ್ದಾಗ ನೋಡಿದ ಪ್ರಕಾರ ಒಂದು 10-20% ರೈತರಿಗಿದ್ರೆ ಅದೇ ಹೆಚ್ಚಾಗಿತ್ತು. ಈಗ 80-90% ರೈತರು ಬೋರ್ವೆಲ್ ಹೊಂದಿದ್ದಾರೆ ಸರ್. ಕಡಿಮೆ ಪ್ರಮಾಣದ ಯಾರು ಈ ಭತ್ತ ಇಂಥ ಬೆಳೆಗಳನ್ನ ಬೆಳೀತಾರೆ ಅವ್ರನ್ನ ಬಿಟ್ಟು ಉಳಿದೆಲ್ಲ ರೈತರುಗಳು ಬೋರ್ವೆಲ್ ಹೊಂದಿರೋದ್ರಿಂದ ನಮ್ಮಲ್ಲಿ ತರಕಾರಿ ಮತ್ತು ಈ ತಾಳೆ ಬೆಳೆಯನ್ನು ಬೆಳೆದಿಕ್ಕೆ ಒಂದು ಉತ್ತಮವಾದ ವಾತಾವರಣ ಇದೆ ಸರ್ ನಮ್ಮ.
1: ನೇತ್ರಾವತಿ ಅವರೇ, ಈಗ ನಿಮ್ಮ ಇಲಾಖೆಯ ಯಾವೆಲ್ಲ ಯೋಜನೆಗಳು ಎಚ್ ಡಿ ಕೋಟೆ ತಾಲೂಕಲ್ಲಿ ಅನುಷ್ಠಾನ ಆಗಿದೆ ಮೇಡಮ್?
2: ಸರ್, ನಮ್ಮಲ್ಲಿ ನಮಗೆ ತರಕಾರಿ ಬೆಳೆ ಹೇಳಕ್ಕೆ ಹೋದರೆ ಸರ್ ನಮ್ಮಲ್ಲಿ ಮುಖ್ಯವಾಗಿ ಟೊಮ್ಯಾಟೊ ಬೆಳೀತಾರೆ ಸರ್, ಹಸಿಮೆಣಸಿನಕಾಯಿ, ಕೋಸಿನ ಬೆಳೆಗಳು, ಮತ್ತು ಈ ಕುಂಬಳ ಜಾತಿಯ ಬಳ್ಳಿಗಳು ಹೆಚ್ಚಾಗಿ ಬೆಳೀತಾರೆ ಸರ್. ಮುಖ್ಯವಾಗಿ ನಮ್ಮಲ್ಲಿ ಕೇರಳ ಹತ್ತಿರ ಇರೋದ್ರಿಂದ ರಾಜ್ಯ ಬೆಳೆದಂಥ ಹೆಚ್ಚು ತರಕಾರಿಗಳು ಕೇರಳಕ್ಕೆ ಹೋಗೋದು ಸರ್. ಒಂದು 70-80% ಭಾಗ ತರಕಾರಿಗಳೆಲ್ಲ ಹೆಚ್ಚಾಗಿ ಕೇರಳಕ್ಕೆ ಹೋಗುತ್ತೆ. ಸ್ವಲ್ಪ ಜನ ರೈತರು ಮಾತ್ರ ಈ ಹಂಪಾಪುರ ಭಾಗದಲ್ಲಿ ಏನು ರೈತರಿದ್ದಾರೆ ಅವರು ಮಾತ್ರ ಮೈಸೂರು ಎ ಪಿ ಎಂ ಸಿಗೆ ಬರ್ತಾರೆ. ಉಳಿದಂತೆ ಎಲ್ಲ ರೈತರುಗಳು ಅಲ್ಲೇ ಒಂದು ಹ್ಯಾಂಡ್ ಪೋಸ್ಟ್ ಅಂತ ಒಂದು ಸರ್ಕಲ್ ಪಾಯಿಂಟ್ ಇದೆ, ಅಲ್ಲಿಂದನೇ ಕೇರಳದವರು ವ್ಯಾಪಾರಿಗಳು ಬಂದು ತಗೊಂಡು ಹೋಗೋದ್ರಿಂದ ರೈತರು ಹೆಚ್ಚಾಗಿ, ಮತ್ತು ದೊಡ್ಡ ಲಾಂಗ್ ಬೀನ್ಸ್ ಅಂತ ಏನು ಹೇಳ್ತೀವಿ ಸರ್ ಅದನ್ನು ಕೇರಳದ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ, ಮತ್ತು ನಮ್ಮಲ್ಲಿ ಮರಗೆಣಸು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ರೈತರು ಅಂಥ ಬೆಳೆಗಳಿಗೆ ಎಲ್ಲಿ ಕೇರಳಗೆ ಹೆಚ್ಚು ಉತ್ತಮ ಬೇಡಿಕೆ ಇರೋಂಥ ತರಕಾರಿಗಳನ್ನ ಹೆಚ್ಚಾಗಿ ರೈತರು ಬೆಳಿಲಿಕ್ಕೆ ಆಸಕ್ತಿ ಹೊಂದಿದ್ದಾರೆ ಸರ್. ಮತ್ತು ಈಗ ತಾವು ಹೇಳ್ದಂಗೆ ನಮ್ಮ ಇಲಾಖೆಯಿಂದ ಈ ತರಕಾರಿ ಬೆಳೆಯಂಥ ರೈತರುಗಳಿಗೆ ಅನುಕೂಲ ಆಗುವಂಥ ಯೋಜನೆಗಳು ಸಹ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್. ಮುಖ್ಯವಾಗಿ ನಾವು ಈಗ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ನಾವು ತರಕಾರಿ ಬೆಳೆ ಬೆಳೆದಕ್ಕೆ ಸಹಾಯಧನವನ್ನು ಕೊಡ್ತೀವಿ. ಜೊತೆಗೆ ಈ ಕಳೆಗಳ ಪ್ರಮಾಣ ಕಡಿಮೆ ಆಗಲಿ ಮತ್ತು ತೇವಾಂಶವನ್ನು ಕಾಪಾಡಲಿ ಅನ್ನೋ ನಿಟ್ಟಿನಲ್ಲಿ ಈ ಮಲ್ಚಿಂಗ್ ಶೀಟ್ ಹಾಕಲಿಕ್ಕೂ ಸಹ ನಾವು ಇಲಾಖೆಯ ಸಹಾಯಧನವನ್ನು ಕೊಡ್ತೀವಿ ಸರ್. ಜೊತೆಗೆ ಈ ಸಂರಕ್ಷಿತ ಬೇಸಾಯದಲ್ಲಿ ಅಂದರೆ ಈ ಹೆಚ್ಚು ಗುಣಮಟ್ಟದ ತರಕಾರಿಗಳು ಉತ್ಪಾದನೆ ಆಗಿರೋ ನಿಟ್ಟಿನಲ್ಲಿ ಈ ಕ್ಯಾಪ್ಸಿಕಮ್ ಆಗ್ಬೋದು, ಯುರೋಪಿಯನ್ ಕುಕುಂಬರ್ ಆಗ್ಬೋದು, ಇದನ್ನು ಪಾಲಿಯೋಸ್ನಲ್ಲೂ ಸಹ ರೈತರುಗಳು ಬೆಳೀತಿದ್ದಾರೆ. ಅಂಥ ರೈತರಿಗೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತೀವಿ. ಜೊತೆಗೆ ಈ ಎಲ್ಲ ಬೆಳೆಗಳು ಬೆಳೀಲಿಕ್ಕೆ ಹನಿ ನೀರಾವರಿ ಪದ್ಧತಿಗಳು ಅಳವಡಿಸಿಕೊಳ್ಳಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಸರ್.
1: ಮೇಜರ್ ಆಗಿ ಹನಿ ನೀರಾವರಿ?
2: ಹಾಂ ಸರ್, ಹನಿ

0: ನೀರಾವರಿ ಮತ್ತೆ ಗಿಡಗಳಿಗೆ ಮಲ್ಚಿಂಗ್ ಹಾಕ್ಲಿಕ್ಕೆ ಸಹಾಯಧನ, ಅದೇ ಹೊದಿಕೆ ಅಂತ ಹೇಳ್ತೀವಲ್ಲ ಹೊದಿಕೆ ಹಾಕ್ಲಿಕ್ಕೆ, ಮತ್ತೆ ಗಿಡಗಳನ್ನ ಹೊಸದಾಗಿ ನಾಟಿ ಮಾಡ್ಲಿಕ್ಕೂ ಸಹ ತರಕಾರಿನ ಸಹಾಯಧನ ಕೊಡ್ತೀವಿ ಸರ್. ಈಗ ಮತ್ತೆ ನಮ್ಮಲ್ಲಿ ಈಗ ತಂಬಾಕು, ಈಗ ಕಳೆದ ಸೀಸನ್ ಸ್ವಲ್ಪ ಮಾರ್ಕೆಟ್ ಸಮಸ್ಯೆ ಆಗಿದ್ದರಿಂದ ಈ ತಂಬಾಕು ಲೈಸೆನ್ಸ್ ಹೊಂದಿರೋ ರೈತರು ತಂಬಾಕುನ ಬಿಟ್ಟು ಬೇರೆ ತರಕಾರಿ ಬೆಳೆಗಳನ್ನ ಬೆಳಿತೀವಿ ಅನ್ನೋ ರೈತರಿಗೂ ಸಹ ಈ ತಂಬಾಕು ಪರ್ಯಾಯ ಯೋಜನೆಯಲ್ಲಿ ಸಹಾಯಧನ ಕೊಡ್ತೀವಿ ಸರ್. ಮತ್ತು ಈ ತರಕಾರಿ ಬೆಳೆಯುವಂಥ ರೈತರುಗಳಿಗೆ ಈ ಕ್ರೇಟ್ಗಳ ಅವಶ್ಯಕತೆ ಇರುತ್ತೆ, ಪ್ಲಾಸ್ಟಿಕ್ ಕ್ರೇಟ್ಸ್ಗಳ ಅವಶ್ಯಕತೆ ಇರುತ್ತೆ, ಆ ಕ್ರೇಟ್ಸ್ಗಳನ್ನ ನಾವು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಜೊತೆಗೆ ಈ ತರಕಾರಿ ಬೆಳೆಗಳಿಗೆ ಅವಶ್ಯಕತೆ ಮೈಕ್ರೋ ನ್ಯೂಟ್ರಿಯೆಂಟ್, ಈ ಲಘು ಪೋಷಕಾಂಶ ಅಂತ ಏನು ಹೇಳ್ತೀವಿ, ಈ ಲಘು ಪೋಷಕಾಂಶಗಳನ್ನು ಸಹ ನಾವು ವೆಜಿಟೇಬಲ್ ಸ್ಪೆಷಲ್ ಆಗ್ಬೋದು, ಇದನ್ನ ರೈತರಿಗೆ ನಾವು ಉಚಿತವಾಗಿ ವಿತರಣೆ ಮಾಡಿಕೊಡ್ತಾ ಇದ್ವಿ ಸರ್.
1: ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತಲೇ ಪ್ಯಾಕ್ ಹೌಸ್ಗಳು ಆ ಥರದವನು ಎಲ್ಲ ಕೂಡ ಯೋಜನೆ ಇತ್ತು.
0: ಹೌದು ಸರ್, ಹಿಂದೆ ಇತ್ತು ಪೋಸ್ಟ್ ಹಾರ್ವೆಸ್ಟ್ ಅಲ್ಲಿ ಸಂಸ್ಕರಣೆ ಮಾಡಲಿಕ್ಕೂ ಸಹ ನಾವು ಪೋಸ್ಟ್ ಹಾರ್ವೆಸ್ಟ್ ಅಲ್ಲಿ ಪ್ಯಾಕ್ ಹೌಸ್ಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ, ಈ ಫಾರ್ಮ್ ಗೇಟ್ಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ ಸರ್.
1: ಸಾಮಾನ್ಯವಾಗಿ ತರಕಾರಿ ಅಂದ್ರೆ ಮುಂಚೆ ಎಲ್ಲ ಬೀಜ ತಂದು ಅವರೇ ನರ್ಸರಿ ಮಾಡ್ಕೊಳ್ಳೋರು, ಆದ್ರೆ ಈಗ ವಿಶೇಷವಾಗಿ ನರ್ಸರಿಗಳನ್ನೇ ಮಾಡಿಕೊಂಡು ಸಸಿಗಳನ್ನೇ ರೈತರಿಗೆ ವಿತರಣೆ ಮಾಡ್ತಾರೆ. ಇದಕ್ಕೂ ಕೂಡ ತಮ್ಮ ಇಲಾಖೆ ಉತ್ತೇಜನವನ್ನ ಕೊಡುತ್ತೆ. ಹಾಗಾಗಿ ಎಷ್ಟು ತರಕಾರಿ ನರ್ಸರಿಗಳಿರ್ಬಹುದು ಮೇಡಮ್ ತಮ್ಮ ತಾಲೂಕಲ್ಲಿ, ಅವುಗಳ ಕಾರ್ಯವೈಖರಿ ಹೇಗಿದೆ?
0: ಸರ್ ಅದೇ ನಾ ಹೇಳ್ದಂಗೆ ಸರ್, ಸಂರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಎರಡು ರೀತಿ ನರ್ಸರಿ ಮಾಡ್ಕೋತಾರೆ ರೈತರು. ಒಂದು ನರ್ಸರಿ ಮಾಡಲಿಕ್ಕೆ ಅಂತ ಮಾಡ್ತಾರೆ, ಒಂದು ಬೆಳೆಗಳ ಉತ್ಪಾದನೆ ಮಾಡಲಿಕ್ಕೆ ಅಂತ ಮಾಡ್ತಾರೆ. ಈ ನರ್ಸರಿ ಮಾಡುವಂಥ ರೈತರು ಸುಮಾರು ಒಂದು 5-10 ಗುಂಟೆ ಪ್ರದೇಶದಲ್ಲಿ ನರ್ಸರಿಗಳನ್ನ ಮಾಡ್ಕೋತಾರೆ ಸರ್. ಒಂದು 10 ಗುಂಟೆ ಅಂದರೆ ಒಂದು 10,000 ಸ್ಕ್ವೇರ್ ಏರಿಯಾ ಆಗುತ್ತೆ. ಅದಕ್ಕೆ ನಾವು ಇಲಾಖೆಯಿಂದ 50% ಸಹಾಯಧನ ಕೊಡ್ತೀವಿ, ಮತ್ತು ರೈತರು ಸಹ ಒಂದು 5 ಲಕ್ಷ, ಇನ್ನು 1,00,000 ಆಗುತ್ತೆ ಒಂದು 10 ಗುಂಟೆ ಪಾಲಿಯೋಸ್ ಮಾಡ್ಕೊಳ್ಳಿಕ್ಕೆ, ಅದಕ್ಕೊಂದು ಖರ್ಚು ತಗಲುತ್ತೆ ಅಂತ ಹೇಳಿದ್ರೆ ಸರ್ಕಾರ 50% ಸಹಾಯಧನ ಕೊಡುತ್ತೆ. ತಾಲೂಕಿನಲ್ಲಿ ಸುಮಾರು ಒಂದು 15-20 ನರ್ಸರಿ ತನಕನೂ ಇದ್ದಾವೆ ಸರ್, ವೆಜಿಟೇಬಲ್ ನರ್ಸರಿಗಳು, ತರಕಾರಿ ಸಸಿಗಳನ್ನ ಬೆಳೆಸಿ ಮಾರಾಟ ಮಾಡುವಂಥ ನರ್ಸರಿಗಳು. ಅಂದರೆ ರೈತರ ಬೇಡಿಕೆಗೆ ಅನುಗುಣವಾಗಿ, ಅಂದರೆ ನಮ್ಮಲ್ಲಿ ಟೊಮ್ಯಾಟೊ ಆಗ್ಬೋದು, ಕ್ಯಾಬೇಜಿ, ಕೋಸಿನ ಸಂಬಂಧಿಸಿದ ಬೆಳೆಗಳಾಗ್ಬೋದು, ಮತ್ತು ಬಳ್ಳಿ ತರಕಾರಿಗಳಾಗ್ಬೋದು, ಹೆಚ್ಚಾಗಿ ನರ್ಸರಿ ಬೆಳೆದು ಮಾರಾಟ ಮಾಡ್ತಾರೆ. ಬೇಡಿಕೆ ರೈತರು, ಮತ್ತು ಈಗ ನಮ್ಮಲ್ಲಿ ಬುಲೆಟ್ ಮೆಣಸಿನಕಾಯಿ ಅಂತಲೇ, ಈಗ ಗುಂಡ್ಲುಪೇಟೆ ಮಾರ್ಕೆಟು ಸರ್ಗೂರು ಭಾಗದಲ್ಲಿ ಹೆಚ್ಚಾಗಿ ಮೆಣಸಿನಕಾಯಲ್ಲಿ ಇನ್ನೊಂದು ಬುಲೆಟ್ ಮೆಣಸು ಅಂತ ಬರುತ್ತೆ, ಅದನ್ನು ಹೆಚ್ಚಾಗಿ ರೈತರು ಬೆಳೀತಾರೆ. ಈ ನರ್ಸರಿಗಳಲ್ಲಿ ಸರ್ ನಮಗೆ, ಅಂದರೆ ನಮ್ಮಲ್ಲಿ ಸರ್ ಇದು ಮೇಯ್ನಾಗಿ ಈ ಮುಂಗಾರಿನಲ್ಲಿ ಸರ್ ಹೆಚ್ಚು ಮಳೆ ಆಗುತ್ತೆ, ಹಾಗಾಗಿ ನಮ್ಮಲ್ಲಿ ರೈತರು ಮುಂಗಾರಿನಲ್ಲಿ ಕೋಟೆ ತಾಲೂಕು ಮತ್ತು ಸರ್ಗೂರು ತಾಲೂಕಲ್ಲಿ ಹೆಚ್ಚು ಈ ಮೆಕ್ಕೆಜೋಳ ಆಗ್ಬೋದು, ಭತ್ತ ಇಂಥ ಬೆಳೆಗಳನ್ನ ಬೆಳ್ಕೋತಾರೆ. ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ತರಕಾರಿನ ಕಾನ್ಸಂಟ್ರೇಟ್ ಮಾಡಿ ರೈತರು ಬೆಳೀತಾರೆ ಸರ್. ಇವೆರಡು ಸೀಸನಲ್ಲಿ ಆ ತಿಂಗಳುಗಳಲ್ಲಿ ಹೆಚ್ಚಾಗಿ ಈ ತರಕಾರಿ ಸೀಡ್ಲಿಂಗ್ಸ್ಗಳು ಏನಂತೀವಿ ಈ ಸಸಿಗಳು ಮಾರಾಟ ಆಗ್ತವೆ ಸರ್. ಇಲಾಖೆಯಿಂದ ಅದು ಮಾಡಿಕೊಡ್ಲಿಕ್ಕೂ ಸಹಾಯಧನ ಇದೆ. ರೈತರು ಸಾಕಷ್ಟು ಪ್ರಮಾಣದಲ್ಲಿ, ಇದು ಹೊರಗಡೆಗೆ ಯಾರು ಬರ್ದೇನೆ, ನಮ್ಮ ತಾಲೂಕಿನಲ್ಲೇ ಅವ್ರಿಗೆ ಅವಶ್ಯಕತೆ ಇರುವಂಥ ಸಸಿಗಳನ್ನ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ ಸರ್.
1: ಅಂದಾಜು ವಿಸ್ತೀರ್ಣ ಎಷ್ಟಿರ್ಬೋದು ಮೇಡಮ್ ತರಕಾರಿ ಬೆಳೆಗಳದ್ದು?
0: ಸರ್ ನಮ್ಮ ತಾಲೂಕಿನಲ್ಲಿ ಕಳೆದ ವರ್ಷ 2025-26 ಸಾಲಿನಲ್ಲಿ ಸುಮಾರು 100 ಹೆಕ್ಟೇರ್ ಪ್ರದೇಶದಲ್ಲಿ ತರಕಾರಿಯನ್ನು ಬೆಳೆದಿದ್ದಾರೆ ಸರ್ ರೈತರು. ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಮತ್ತು ಈ ಬಳ್ಳಿ ಜಾತಿ, ಈಗ ಹಾಗ್ಲ ಆಗ್ಬೋದು ಸರ್, ಹೀರೆ ಆಗ್ಬೋದು, ಇವಕ್ಕೆಲ್ಲ ಸ್ವಲ್ಪ ಹಾಗ್ಲ ಎಲ್ಲ ಸ್ವಲ್ಪ ಕೇರಳದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಸರ್. ಮತ್ತು ಈ ಲಾಂಗ್ ಬೀನ್ಸ್, ಚೊಟ್ಟು ಅಂತ ಹೇಳ್ತಾರೆ, ಆ ಚೊಟ್ಟನ್ನು ಹೆಚ್ಚಾಗಿ ಬೆಳೀತಾರೆ ಸರ್. ಮತ್ತು ಜೊತೆಗೆ ಒಂದು ಸ್ವಲ್ಪ ಮರಗೆಣಸು ಸ್ವಲ್ಪ ಬೆಳೀತಾರೆ ರೈತರು. ಎಲ್ಲ ತರಕಾರಿಗಳನ್ನ ಸ್ವಲ್ಪ ಸ್ವಲ್ಪ ಬೆಳೀತಾರೆ ಸರ್. ಮತ್ತು ಈ ತರಕಾರಿದು ಏನಂದರೆ ಸರ್, ರೇಟ್ ಮೇಲೆ ಏರಿಯಾ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್. ಈ ಕಳೆದ ಅವಧಿಯಲ್ಲಿ ಏನು ಬೆಲೆ ಬಂತು ಆ ಬೆಲೆ ಮೇಲೆ ರೈತರು ಪ್ರದೇಶ ವಿಸ್ತರಣೆ ಮಾಡೋಕ್ಕೆ, ಈಗ ಕಳೆದ ವರ್ಷ ಈ ಸೀಸನಲ್ಲಿ ಟೊಮ್ಯಾಟೊಗೆ ಹೆಚ್ಚು ರೇಟ್ ಸಿಕ್ಕಿದೆ, ಅದೇ ಈಗ ಬೇಸಿಗೆಯಲ್ಲೇ ಸ್ವಲ್ಪ ಟೊಮ್ಯಾಟೊಗೆ ಹೆಚ್ಚು ರೇಟ್ ಸಿಗ್ಬೋದು ಅಂತ ರೈತರು ಆ ಬೆಳೆಗಳನ್ನ ಬೆಳೆದಕ್ಕೆ ಹೆಚ್ಚು ಒಲವು ತೋರಿಸ್ತಾರೆ. ಮತ್ತು ಈಗ ನಮ್ಮಲ್ಲಿ ಸ್ವಲ್ಪ ಶುಂಠಿ ಎಲ್ಲ ಹೆಚ್ಚಿಗೆ ಆಗಿದೆ ಅಂತ ಸ್ವಲ್ಪ ತರಕಾರಿ ಬೆಳೆಗಳ ವಿಸ್ತೀರ್ಣ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಸರ್. ಮತ್ತು ಹೆಚ್ಚಾಗಿ ಈಗ ತೋಟಗಳು ಮಾಡಲಿಕ್ಕೆ ರೈತರು ಹೆಚ್ಚು ಒಲವು ತೋರಿಸ್ತಿದ್ದಾರೆ ಸರ್.
2: ಯಾವುದು ತೋಟ ಅಂದರೆ
0: ಸರ್? ಈಗ ಅಡಿಕೆ ಸರ್. ಅಡಿಕೆ ಈಗ ಎಲ್ಲ ರೈತರಿಗೆ ಏನಂದರೆ ಅಡಿಕೆದಲ್ಲಿ ಸುಮಾರು 58,000-60,000 ರೇಟ್ ಇರೋದ್ರಿಂದ ಹೆಚ್ಚು ರೈತರು ಅಡಿಕೆ ತೋಟ ಮಾಡೋಕ್ಕೆ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಜೊತೆಗೆ ತೆಂಗು ಸಹ ಕಳೆದ ವರ್ಷದಲ್ಲಿ ಉತ್ತಮ ಧಾರಣೆ ಸಿಕ್ಕಿರೋದ್ರಿಂದ ಹೆಚ್ಚಾಗಿ ತೆಂಗಿನ ತೋಟ, ಕಳೆದ 2 ವರ್ಷದಲ್ಲಿ ತೆಂಗಿಗೆ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ, ಬಟ್ ಕಳೆದ ವರ್ಷ ಮತ್ತು ಈ ವರ್ಷ ಹೆಚ್ಚಾಗಿ ರೈತರು ತೆಂಗು ಮತ್ತು ಅಡಿಕೆ ತೋಟಗಳು ಮಾಡಲಿಕ್ಕೆ ಒಲವು ತೋರಿಸ್ತಾ ಇದ್ದಾರೆ ಸರ್.
1: ನಿಮ್ಮ ಇಲಾಖೆ ನರ್ಸರಿಗಳು ಎಲ್ಲೆಲ್ಲಿದ್ದಾವೆ ಮೇಡಮ್?
0: ಸರ್ ನಮ್ಮ ಇಲಾಖೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸರ್, ನಮ್ಮ ತಾಲೂಕು ಕಚೇರಿಯಲ್ಲಿ ತಾಲೂಕು ನರ್ಸರಿ ಇದೆ ಸರ್. ಜೊತೆಗೆ ನುಗೂಲ್ ಫಾರಂ ಇದೆ, ನುಗುಲ್ಲಿ ನರ್ಸರಿ ಇದೆ. ಜೊತೆಗೆ ಕಬಿನಿ ಜಲಾಶಯದ ಹತ್ರ ಸಹ ನಮ್ಮ ಇಲಾಖೆಯಿಂದ ನರ್ಸರಿ 3 ಜಾಗದಲ್ಲಿ ಇದೆ ಸರ್.
1: ಫಾರಂ ಎಷ್ಟಿದಾವೆ
0: ಸರ್? ತಾರಕ, ಕಬೀಮನ್ ಕೊಲ್ಲಿ, ನುಗು, ಹೆಚ್ ಡಿ ಕೋಟೆ ತಾಲೂಕು, 4 ಕಡೆನೂ ಇದಾವೆ ಸರ್.
1: ಈ ಮುಂಗಾರಿಗೆ ಏನೆಲ್ಲ ಸಸಿಗಳು ಅಭಿವೃದ್ಧಿ ಮಾಡಿದಿರಿ ಅಥವಾ ಏನಾದ್ರು ಸಿಗುತ್ತಾ ಹೇಗೆ ನಿಮ್ಮ ಫಾರಂಗಳಲ್ಲಿ?
0: ಸರ್ ನಮ್ಮಲ್ಲಿ ಕಬಿನಿ

0: ಭೀಮನ್ ಕೊಲ್ಲಿ ತಾರಕ ಇವೆಲ್ಲ ಮೂರುವೆ ಆಯಿಲ್ ಪಾಮ್ ನರ್ಸರಿಗಳು ಸರ್. ಅಲ್ಲಿ ರೈತರಿಗೆ ವಿತರಣೆ ಮಾಡಲಿಕ್ಕೆ ಬೇರೆ ಸಸಿಗಳೇನು ಇಲ್ಲ ಸರ್. ಅದು ಮೂರು ಬರೀ ತಾಳೆಗೆ ಅಂತಲೇ ವಿಶೇಷವಾಗಿ ಅಭಿವೃದ್ಧಿಪಡಿಸಿದ ನರ್ಸರಿಗಳಾಗಿದ್ದರಿಂದ ಆ ಮೂರು ಪ್ರದೇಶದಲ್ಲಿ ತಾಳೆ ಬೆಳೆಯ ಪ್ರದೇಶ ವಿಸ್ತರಣೆ ಮಾಡಲಾಗಿರುತ್ತೆ ಸರ್. ಹಾಗಾಗಿ ಇಲ್ಲಿ ರೈತರಿಗೆ ಯಾವುದೇ ರೀತಿ ಸಸಿಗಳನ್ನ ವಿತರಣೆ ಮಾಡೋದಾಗಲಿ ಮತ್ತು ರೈತರಿಗೆ ಮಾರಾಟ ಮಾಡೋದಾಗಲಿ ಮಾಡ್ತಾ ಇಲ್ಲ. ನಮ್ಮ ಕಚೇರಿ ಇರೋ ಸಸ್ಯಗಾರದಲ್ಲಿ 26-27 ಸಾಲಿಗೆ ಒಂದಿಷ್ಟು ತೆಂಗು ಮತ್ತು ಅಡಿಕೆನ ವಿತರಣೆ ಮಾಡಬೇಕು ಅಂತ
1: ಅನ್ಕೊಂಡು ಸಸಿಗಳು
0: ನಮ್ಮಲ್ಲಿ ಸಸಿಗಳು ಹೆಚ್ಚಾಗಿ ಕರಿಮುದ್ದಳ್ಳಿಲೇ ಪ್ರೊಪಗೇಷನ್ ಮಾಡಿದ ಹುಣಸೂರು ತಾಲೂಕು ಗದ್ದಿಗೆ ಹತ್ರ ಇರುವಂತ ಕರಿಮುದ್ದಳ್ಳಿ ನರ್ಸರಿಯಲ್ಲೇ ಸಸ್ಯ ಉತ್ಪಾದನೆ
1: ಮಾಡಿದೆ. ತಾಳೆ ಬಗ್ಗೆ ಬರೋಣ ಮೇಡಮ್.
0: ಹಾ ಸರ್,
1: ಹೇಳಿ ವಿವರವಾಗಿ
0: ಸರ್. ಇತ್ತೀಚಿನ ದಿನಗಳಲ್ಲಿ ತಾಳೆ ಅನ್ನೋದು ರೈತರಿಗೆ ಒಂದಿಷ್ಟು ಬೆಳಿಬೇಕು ಅಂತ ಆಸಕ್ತಿ ಬಂದಿದೆ ಸರ್. ನಾವು ಚಿಕ್ಕವರದಾಗಿಂದ ನೋಡಿದ್ದೀವಿ, ಆದರೆ ತಾಳೆಗೆ ಯಾವಾಗ ರೈತರು ಅಷ್ಟು ಆಸಕ್ತಿ ಹೊಂದಿರಲಿಲ್ಲ ಸರ್. ಯಾಕೆಂದರೆ ಅದು ಮಾರ್ಕೆಟಿಂಗ್ ತೊಂದರೆ ಆಗ್ಬೋದು, ಯಾರು ಬಂದು ತೊಗೊಂಡೋಗದೇ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಾಗಿ ರೈತರು ತಾಳೆ ಬೆಳಿಲಿಕ್ಕೆ ಮುಂದೆ ಬರ್ತಿರಲಿಲ್ಲ. ನಮ್ಮ ಕೋಟೆ ತಾಲೂಕಿನಲ್ಲಿ ತಾಳೆ ಬೆಳೆದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಏನಕ್ಕೆ ಅಂದರೆ ಪ್ರದೇಶ ವಿಸ್ತರಣೆ ಆಗಿರೋದು ಈ ನಮ್ಮಲ್ಲಿ ಹೆಚ್ಚಾಗಿ ಫಾರೆಸ್ಟ್ ಲ್ಯಾಂಡ್ ಇರೋದ್ರಿಂದ ಸರ್, ಅರಣ್ಯ ಪ್ರದೇಶ ಹೆಚ್ಚಾಗಿರೋದ್ರಿಂದ ಆ ಅರಣ್ಯ ಭಾಗದಲ್ಲಿ ತೆಂಗು ಅಡಿಕೆ ಮಾಡಲಿಕ್ಕೆ ರೈತರು ಸ್ವಲ್ಪ ಅಷ್ಟು ಮುಂದೆ ಬರಲ್ಲ ಸರ್. ಏಕೆಂದರೆ ಈ ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು, ಈ ಆನೆಗಳವೆಲ್ಲ ಬರ್ತವೆ ನಿಟ್ಟಿನಲ್ಲಿ. ರೈತರು ತೋಟ ಮಾಡಬೇಕು ಅಂತ ಅವ್ರಿಗೆ ಆಸಕ್ತಿ ಇರುತ್ತೆ. ಆ ಏರಿಯಾಗಳು ತುಂಬ ತಂಬಾಕು ಬೆಳೆಗಳೇ ಸರ್ ಜಾಸ್ತಿ ಸರ್. ತಂಬಾಕು ಲೈಸೆನ್ಸ್ ಹೊಂದಿರೋಂಥ ರೈತರೇ ಜಾಸ್ತಿ, ಮತ್ತು ತಂಬಾಕು ಬೆಳೆನ ಹೆಚ್ಚಾಗಿ ರೈತರು ಬೆಳೀತಾ ಇರೋದು. ಈ ನಿಟ್ಟಿನಲ್ಲಿ ಅವ್ರಿಗೆ ತೋಟ ಮಾಡಬೇಕು ಅಂತ ಅವ್ರಿಗೆ ಆಸಕ್ತಿ ಇದ್ದು, ಬಟ್ ಕಾಡು ಪ್ರಾಣಿಗಳನ್ನ ಅವಾಯ್ಡ್ ಮಾಡಿ ತಾವು ತೋಟ ಮಾಡಬೇಕು ಅಂದರೆ ಅವ್ರು ತೆಂಗು ಅಡಿಕೆ ಹೊರತುಪಡಿಸಿ ಅವಕಾಶ ಇರೋದೇ ತಾಳೆಗೆ ಸರ್. ಹಂಗಾಗಿ ನಮ್ಮಲ್ಲಿ ಹೆಚ್ಚಾಗಿ ಯಾವುದು ಈ ಅರಣ್ಯಕ್ಕೆ ಹೊಂದಿಕೊಂಡಿರೋಂಥ ಪ್ರದೇಶ ಇದೆ, ಅಲ್ಲಿನ ಸಾಕಷ್ಟು ರೈತರು ನಮ್ಮಲ್ಲಿ ಈಗ ತಾಳೆ ಬೆಳೆಯೋಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ ಸರ್. ಮತ್ತು ಉತ್ತಮವಾಗೂ ಸಹ ಬೆಳೆದಿದ್ದಾರೆ. ನಿಮ್ಮ ಇಂಟರ್ವ್ಯೂವಲ್ಲೇ ಒಂದು ತಾಳೆ ಗಿಡ ಒಂದು 3-4 ಲೈನ್ ಇದು ನೋಡಿದ್ದೀನಿ ಸರ್. ಸಾಕಷ್ಟು ತಾಳೆ ಬೆಳೆ ರೈತರು ನಮ್ಮಲ್ಲಿ ಬೆಳೀತಾರೆ. ನಮ್ಮ ತಾಲೂಕಲ್ಲಿ ಸುಮಾರು 245 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ತಾಳೆ ಇವಾಗಲೇ ಗಿಡಗಳನ್ನ ನಾಟಿ ಮಾಡಿ ರೈತರು ಸಹ ಉತ್ಪಾದನೆ ಮಾಡ್ತಾ ಇದ್ದಾರೆ ಸರ್.
1: ಈಗ ನಿಮ್ಮ ತಾಳೆ ಸಸಿಗಳನ್ನು ಉತ್ಪಾದನೆ ಮಾಡೋ ನರ್ಸರಿ ಬಗ್ಗೆ ಹೇಳಿ ಮೇಡಮ್ ಫಸ್ಟು.
0: ಸರ್, ನಮ್ಮ PPP ಮೋಡಲ್ಲಿ ಇದು ತಾಳೆ ಬೆಳೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಇದರ ಹಂಗಾಗಿ ಪತಂಜಲಿ ಅನ್ನೋ ಕಂಪ್ನಿ ಜೊತೆಗೆ ಈ ಇಲಾಖೆಯ ಸಹಯೋಗದೊಂದಿಗೆ ಈ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್. ಈ ಪತಂಜಲಿ ಕಂಪನಿಯವರು ಗಿಡಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ವಿತರಣೆ ಮಾಡುವಂಥ ಜವಾಬ್ದಾರಿ ಸಂಸ್ಥೆದಾಗಿರುತ್ತೆ ಸರ್. ಈ ಪತಂಜಲಿ ಸಂಸ್ಥೆಯವರು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನರ್ಸರಿಯನ್ನು ಹೊಂದಿರ್ತಾರೆ. ಆ ನರ್ಸರಿಯಿಂದ ರೈತರಿಗೆ 10% ಅಮೌಂಟನ್ನು ಕಲೆಕ್ಟ್ ಮಾಡಿ ಗಿಡಗಳನ್ನ ವಿತರಣೆ ಮಾಡಬೇಕು ಅಂತ ಆಗಿರೋದ್ರಿಂದ ರೈತರುಗಳಿಗೆ ಅವ್ರ ನರ್ಸರಿಯಲ್ಲಿ ಉತ್ಕೃಷ್ಟವಾದ ಗಿಡಗಳನ್ನ ಅವು ಸಹ ಸರ್ಟಿಫೈ ಮಾಡ್ತೀವಿ. ನಮ್ಮ ತೋಟಗಾರಿಕಾ ಜಂಟಿ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರುತ್ತೆ ಸರ್. ಆ ಕಮಿಟಿಯವ್ರು ಹೋಗಿ ಆ ಗಿಡಗಳನ್ನ ಸರ್ಟಿಫೈ ಮಾಡಿದ ನಂತರ ಗಿಡಗಳನ್ನ ರೈತರಿಗೆ ವಿತರಣೆ ಮಾಡಿ ಕೊಡ್ತಾ ಇದ್ದಾರೆ ಸರ್. ಹಾಗಾಗಿ ನಮಗೆ ನರ್ಸರಿಯಲ್ಲಿ ಗಿಡಗಳಿಲ್ಲ ಅನ್ನೋ ಸಮಸ್ಯೆ ಏನು ತಾಳೆ ಬೆಳೆಯಲಿಲ್ಲ. ಎಲ್ಲ ಎಷ್ಟೇ ರೈತರು ಬೆಳೆದರೂ 2026-27 ಸಾಲಿನಲ್ಲಿ ಮುಂಗಾರಿನಲ್ಲಿ ಸುಮಾರು 500,000 ಹೆಕ್ಟೇರ್ ಬೆಳೆದರೂ ಸಹ ರೈತರುಗಳಿಗೆ ವಿತರಣೆ ಮಾಡೋಷ್ಟು ಸಾಕಷ್ಟು ಸಸಿಗಳು ಲಭ್ಯ ಐತೆ ಸರ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ. ಹಾಗಾಗಿ ಗಿಡಗಳ ಸಮಸ್ಯೆ ನಮ್ಮಲ್ಲಿ ಏನಿಲ್ಲ. ನಮ್ಮಲ್ಲಿಗ 176 ಜನ ರೈತರು ಹಣ್ಣನ್ನು ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ರೈತರು ಬೆಳೆದು. ಯಾಕೆಂದರೆ ಬೇರೆ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಹಣ್ಣು ಕೊಡ್ತಿರೋ ತಾಲೂಕು ನಮ್ಮ ಕೋಟೆ ಸರ್. ಕೋಟೆ ಮತ್ತು ಸರಗೂರು ಭಾಗದಲ್ಲಿ ಹೆಚ್ಚಾಗಿ ರೈತರು ಸುಮಾರು 76 ಜನ ರೈತರು ಹಣ್ಣನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇವರು ಟೈಅಪ್ ಆಗಿರೋದ್ರಿಂದ ಕಂಪ್ನಿ ಜೊತೆಗೆ ಅವರೇ ಬಂದು ಮಾರ್ಕೆಟಿಂಗ್ ಎಲ್ಲ ಅವರೇ ಮಾಡ್ಕೊಡ್ಬೇಕಾಗಿರೋದು.
1: ಇನ್ನೂ ಅವಕಾಶ ಇದೆಯಾ ತಾಳೆ ಬೆಳೆ ವಿಸ್ತರಣೆಗೆ ನಿಮ್ಮ ತಾಲೂಕಲ್ಲಿ?
0: ಹೌದು ಸರ್, ಖಂಡಿತ ಇದೆ ಸರ್. ಯಾಕೆಂದ್ರೆ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಆಗ್ಬೋದು ಮತ್ತು ನಮ್ಮ ಮಾರ್ಕೆಟಲ್ಲಿ ಆಗ್ಬೋದು ತುಂಬ ಇಂಪೋರ್ಟ್ ಆಗ್ತಿರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ತಾಳೆ ಪ್ರದೇಶ ವಿಸ್ತರಣೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಮತ್ತು ಮೈಸೂರು ಜಿಲ್ಲೆ ಎಲ್ಲ ತಾಲೂಕಿನಲ್ಲೂ ಸಹ ಹೊಸದಾಗಿ ತಾಳೆ ಬೆಳೆಯುವಂಥ ರೈತರು ಆಸಕ್ತಿ ಇರುವಂಥ ರೈತರುಗಳಿಗೆ ಈ ಯೋಜನೆ ನಾವು ಸಹಾಯಧನ ಕೊಡ್ತೀವಿ.
1: ಅಂದರೆ ನೀರು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ.
0: ಹೌದು ಸರ್.
1: ಹಾಗಾಗಿ ತಾವು ಹೇಳ್ತಿದ್ದೀರಿ ಅಂತರ್ಜಲದ ಸಮಸ್ಯೆ ಇಲ್ಲ HDKOTE ತಾಲೂಕಲ್ಲಿ ಅಂತ. ಹಾಗಾಗಿ ಸರಗೂರು ತಾಲೂಕು HDKOTE ತಾಲೂಕು ಎರಡೂ ಕಡೆ ತಾಳೆನ ಬೆಳಿಬಹುದು.
0: ಹೌದು ಸರ್, ಯಾಕೆಂದರೆ ಅಂತರ್ಜಲ ನಮ್ಮಲ್ಲಿ ಉತ್ತಮವಾಗಿರೋದ್ರಿಂದ, ಜೊತೆಗೆ ಈ ಬೆಳೆಗೆ ಬೇಕಾದ ಹವಾಗುಣ ನಮ್ಮಲ್ಲಿ ಚೆನ್ನಾಗಿರೋದ್ರಿಂದ. ಮತ್ತು ನಮ್ಮಲ್ಲಿ ರೈತರು ಸರ್ ಬೇರೆ ತಾಲೂಕಿಗೆ ಹೋದರೆ ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಜಾಸ್ತಿ ಇದೆ ಸರ್. ನಾನು ಹಿಂದೆ ಹುಣಸೂರು ಕೆಲಸ ಮಾಡಿದಾಗ ನೋಡಿದ್ದೀನಿ, ಅಲ್ಲಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇಲ್ಲಿ ರೈತರು ಜಮೀನು ಹೊಂದಿರೋರು ಜಾಸ್ತಿ ಇದ್ದಾರೆ. ಅಂದರೆ 10 ಎಕರೆ 12 ಎಕರೆ 15 ಎಕರೆ ತನಕನೂ ಜಮೀನು ಹೊಂದಿರೋರು ಇದ್ದಾರೆ. ಇಷ್ಟು ಜಮೀನು ಹೊಂದಾಗ ಅವ್ರಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಿದೆ. ಈಗ ತರಕಾರಿ ಆಗ್ಬೋದು, ಈ ತಂಬಾಕು ಬೆಳೆ ಬೆಳಿಬೇಕಾರಾಗ್ಬೋದು, ಕೂಲಿ ಕಾರ್ಮಿಕರು ಹೆಚ್ಚಾಗಿ ಬರ್ತಾರೆ. ಬಟ್ ಸಾಕಷ್ಟು ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಇವರು ಈ ತೋಟದ ಬೆಳೆಗಳಿಗೆ ಹೆಚ್ಚು ಒಲವು ತೋರಿಸಿರೋದ್ರಿಂದ ಅಂಥ ರೈತರುಗಳು ಈಗ 10 ಎಕರೆ ಇರೋರು ಸರ್ 5 ಎಕರೆನಾರು ನಾವು ತೋಟ ಮಾಡಬೇಕು. ಯಾಕೆಂದರೆ ತಾಳೆಗೆಲ್ಲ ಸರ್ಕಾರ

ದರ ನಿಗದಿ ಮಾಡಿಕೊಡೋದ್ರಿಂದ ತಿಂಗಳ ತಿಂಗಳ ರೇಟ್ ನಿಗದಿ ಆಗೋದ್ರಿಂದ ರೈತರುಗಳಿಗೆ ಸರ್ಕಾರದಿಂದ ಈ ಯೋಜನೆಯನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಹಂಗಾಗಿ ನಾವು ಬೆಳಿಬಹುದು, ಮುಂದೆ ಮಾರ್ಕೆಟ್ ಮಾಡಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತ ಅವರಿಗೆಲ್ಲ ಇಷ್ಟೀಗ ಮನದಟ್ಟಾಗಿದೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ನೇತ್ರಾವತಿ ಅವರೇ, ತಾಳೆ ಬೆಳೆಯುವಂತಹ ರೈತರಿಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತು ಸಿಗುತ್ತೆ ಹೇಳ್ಬಿಡಿ
3: ಸರ್. ತಾಳೆ ಬೆಳೆಯೋದಕ್ಕೆ ಹೊಸದಾಗಿ ನಾವು 90% ಸಹಾಯದಿಂದಲೆ ಗಿಡಗಳನ್ನ ನಾವು ವಿತರಣೆ ಮಾಡಿಕೊಡ್ತೀವಿ ಸರ್. ಅದ್ರ ಜೊತೆಗೆ ಅವರು ಜಾಬ್ ಕಾರ್ಡನ್ನು ಹೊಂದಿದರೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾಟಿ ಮಾಡಲಿಕ್ಕೂ ಸಹ, ಗುಂಡಿ ತೆಗಿಲಿಕ್ಕೆ ಆಗ್ಬೋದು, ಗಿಡಗಳನ್ನ ನೆಡಲಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನ ಕೊಡ್ತೀವಿ. ಜೊತೆಗೆ 4 ಪಶುತಂಕ ಅಂದರೆ ಗಿಡಗಳನ್ನ ನಾಟಿ ಮಾಡಿದ್ದು 4 ವರ್ಷದ ತನಕ ಅವ್ರಿಗೆ ಅಂತರ ಬೆಳೆ ಬೆಳಿಲಿಕ್ಕೆ ಮತ್ತು ಆ ಗಿಡಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಸುಮಾರು 10,500 ರೂಪಾಯಿ 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆ ಅವರು ನಾಟಿ ಮಾಡಿದರೆ 10,000 ನಾವು ಪ್ರತಿ ವರ್ಷ 4 ವರ್ಷದ ತನಕ ಸಹ ನಾವು ಅವ್ರಿಗೆ ಸಹಾಯಧನವನ್ನು ವಿತರಣೆ ಮಾಡಿಕೊಡ್ತೀವಿ. ಮತ್ತು ಅವ್ರಿಗೆ ಈಗ ಒಂದು ಬೋರ್ವೆಲ್ ಇರುತ್ತೆ, ನೀರು ಸಮಸ್ಯೆ ಇದೆ ಅಂತಂದರೆ ಮತ್ತೊಂದು ಹೊಸದಾಗಿ ಬೋರ್ವೆಲ್ ಹಾಕ್ಕೊಳ್ಳಿಕ್ಕೂ ಸಹ ನಾವು ಇಲಾಖೆಯಿಂದ ಸಹಾಯಧನ ಕೊಡ್ತೀವಿ. ಜೊತೆಗೆ ಮರಗಳು ತುಂಬ ಎತ್ತರ ಆಗಿಬಿಟ್ಟಿದ್ದೇವೆ, ನಮಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ತೊಂದರೆ ಆಗ್ತಿದೆ ಅನ್ನೋರಿಗೂ ಸಹ ಸರ್ಕಾರ 1 ರೂಪಾಯಿ ಹೆಚ್ಚಿಗೆ ಆಗಿ ಈಗ 19 ರೂಪಾಯಿ ರೇಟ್ ಇದ್ದರೆ ಇದು 1 ಕೆಜಿಗೆ 1 ರೂಪಾಯಿ ಎಕ್ಸ್ಟ್ರಾನೂ ಸಹ ನಾವು ಎತ್ತರವಾದ ಮರಗಳನ್ನ ಕಟಾವು ಮಾಡಲಿಕ್ಕೂ ಸಹ ಸಹಾಯಧನವನ್ನು ವಿತರಣೆ ಮಾಡಿಕೊಡ್ತಾ ಇದ್ದೀವಿ.
2: ಈಗ ಕಟಾವು ಮಾಡೋದಕ್ಕೆ ಸಾಕಷ್ಟು ಸಲಕರಣೆಗಳು ಕೂಡ ಬಂದಿದ್ದಾವೆ.
3: ಹೌದು ಸರ್, ಸಲಕರಣೆಗಳು ಸಹ ನಾವು ರಿಯಾಯಿತಿ ದರದಲ್ಲಿ ರೈತರುಗಳಿಗೆ ವಿತರಣೆ ಮಾಡಿಕೊಡ್ಲಿಕ್ಕೆ, ಮತ್ತು ಕೃಷಿ ಹೊಂಡನ ಸಹ ಅವ್ರು ಮಾಡ್ಕೋಬೋದು. ನಮ್ಮಲ್ಲಿ ಬೋರ್ವೆಲಿನ ನೀರನ್ನ ಒಂದು ಕಡೆ ನಾವು ಶೇಖರಣೆ ಮಾಡಿ ನಂತರ ಗಿಡಗಳಿಗೆ ಒದಗಿಸ್ತೀವಿ ಅನ್ನ ರೈತರು ಕೃಷಿ ಹೊಂಡಗಳನ್ನು ಮಾಡಿಕೊಡ್ಲಿಕ್ಕೆ ನಾವು ಸಹಾಯಧನವನ್ನು ಒದಗಿಸ್ಕೊಡ್ತೀವಿ.
2: ನಂತರ ಕಟಾವು ಮಾಡಿ ಅವರು ಖರೀದಿ ಕೇಂದ್ರಕ್ಕೆ ತಂದ್ರೆ ಮಾರಾಟಕ್ಕೂ ಏನು ಸಮಸ್ಯೆ ಇಲ್ಲ.
3: ತಾಳೆ ಬೆಳೆಯಲ್ಲಿ ಮುಖ್ಯವಾಗಿ 15 ದಿನಕ್ಕೊಂದ್ಸಲ ಅವರು ಕಟಾವು ಮಾಡ್ತಾರೆ, ಅಂದರೆ ಶೇಖರಣಾ ಕೇಂದ್ರಗಳನ್ನ ಅವರು ಕಂಪನಿಯಿಂದ ಮುಂಚಿತವಾಗಿ ಅವ್ರಿಗೆ ರೈತರಿಗೆ ತಿಳಿಸಿರ್ತಾರೆ. ಇಂಥ ಶೇಖರಣಾ ಕೇಂದ್ರಗಳಲ್ಲಿ 15 ದಿನಕ್ಕೊಂದ್ಸಲ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ನಲ್ಲಿ ಅವರು ಆ ಶೇಖರಣಾ ಕೇಂದ್ರಕ್ಕೆ ಬಂದು ಕೊಟ್ಟರೆ ಅವರು ವೇ ಬ್ರಿಡ್ಜ್ನಲ್ಲಿ ತೂಕ ಮಾಡಿ ಆ ತೂಕದ ಪ್ರಕಾರ ಸ್ಲಿಪ್ಪನ್ನು ರೈತರಿಗೆ ಕೊಡ್ತಾರೆ. ಅವರಿಗೆ ತಿಂಗಳಿಗೊಂದ್ಸಲ ತಿಂಗಳಲ್ಲಿ 2 ಕಟಾವು ಆಗುತ್ತೆ ಸರ್. 2 ಕಟಾವು ಆದ ನಂತರ ಮುಂದೊಂದು ತಿಂಗಳ 5ನೇ ತಾರೀಕು ಒಳಗಡೆ ಅವರ ಸರ್ಕಾರ ಏನು ನಿಗದಿಪಡಿಸಿರುತ್ತೆ ಆ ಮಾಹಿತಿ ದರ, ಅದ್ರ ಪ್ರಕಾರ ಅವರ ಖಾತೆಗೆ ಕಂಪನಿ ಕಡೆಯಿಂದ ನಗದು ಏನು ಪಾವತಿಸಬೇಕು ಅದನ್ನು ಪಾವತಿ ಮಾಡಿಕೊಡಲಾಗುತ್ತೆ ಸರ್.
2: ಕಚ್ಚಾ ತೈಲನ ತೆಗೆಯುವಂತಹ ಸಣ್ಣ ಕಾರ್ಖಾನೆ ನಿಮ್ಮ ತಾಲೂಕಲ್ಲಿ?
3: ಹೌದು ಸರ್, ನಮ್ಮ ರೈತರಿಗೆ ಅದೊಂದು ವರದಾನ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಬ್ಬೊಬ್ಬ ರೈತರು ನಾವು ಹೊರಗಡೆ ಹೋಗ್ಬಿಟ್ಟಿರ್ತೀವಿ, ಈಗ 15 ದಿನದಲ್ಲಿ ಕಟಾವು ಮಾಡೋಕ್ಕಾಗಲಿಲ್ಲ ಅನ್ನೋ ರೈತರು ಡೈರೆಕ್ಟ್ ಹೋಗ್ಬಿಟ್ಟು ಫ್ಯಾಕ್ಟ್ರಿಗೂ ಸಹ ಕೊಡಲಿಕ್ಕೂ ಸಹ ಕಂಪ್ನಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಆ ಟೈಮಲ್ಲಿಲ್ಲ ಕಟಾವು ಮಾಡೋ ಟೈಮಲ್ಲಿ. ಜೊತೆಗೆ ನಾವು ರೈತರಿಗೆ ಹೇಳಬೇಕಾದ್ರೆ ಯಾಕೆಂದರೆ ಅವರು ಈ ಹಣ್ಣು ಏನಾಗುತ್ತೆ ಏನು ಅಂತ ಸಾಕಷ್ಟು ರೈತರಲ್ಲಿ ಗೊಂದಲ ಇದ್ದೇ ಇರುತ್ತೆ. ಇದನ್ನು ನಾವು ಎಣ್ಣೆ ಬಳಸೋದೇ ಇಲ್ಲ, ಪಾಮ್ ಆಯಿಲ್ ಬಳಸೋದಿಲ್ಲ, ಇದನ್ನು ಎಣ್ಣೆ ಮಾಡೋದೇ ಇಲ್ಲ ಅಂತ ರೈತರು ಸಾಕಷ್ಟು ಹೇಳ್ತಿರ್ತಾರೆ. ಅಂಥ ರೈತರುಗಳಿಗೆ

0: ಓಡ್ಸ್ಲಿಕ್ಕೂ ಸಹ ನಮಗೆ ಅದಿರೋದು ನಮಗೊಂದು ಅನುಕೂಲನೇ ಆಗಿದೆ.
1: ಎಲ್ಲಿದೆ ಮೇಡಮ್?
0: ಸರ್, ಕಬಿನಿ ಡ್ಯಾಮ್ ಹತ್ರ ಇದೆ ಸರ್.
1: ಹೌದಾ?
0: ಕಬಿನಿ ಡ್ಯಾಮ್ ಹತ್ರ ಇದೆ.
1: ರೈತರೆಲ್ಲ ನೋಡ್ಬೋದು?
0: ಹಾ, ಖಂಡಿತ ನೋಡ್ಬೋದು ಸರ್. ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದು ಯೂನಿಟ್ ಇರೋದ್ರಿಂದ ಹೆಚ್ಚಾಗಿ ರೈತರು ಯಾಕೆ ಆ ಬೆಳೆ ಹಾಕೋಕ್ಕೆ ಒಲವು ತೋರಿಸಲ್ಲ ಅಂದರೆ ಮುಂದೆ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಇದು ಬಹುವಾರ್ಷಿಕ ಬೆಳೆ ಆಗಿದ್ದರಿಂದ ಮುಂದೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ಬೋದು. ಮತ್ತೆ ಒಂದ್ಸಲ ನಾಟಿ ಮಾಡೋದು ತೆಗಿಲಿಕ್ಕಾಗಲ್ಲ. ಈಗ ಬೇರೆ ತರಕಾರಿ ಆದರೆ ಅಟ್ಲೀಸ್ಟ್ ರೇಟ್ ಏನಾದ್ರು ಸಮಸ್ಯೆ ಕಿತ್ತುಬಿಟ್ಟು ಬೇರೆ ಬೆಳೆ ಹಾಕ್ಬೋದು. ಬಟ್ ಇದು ಬಹುವಾರ್ಷಿಕ ಬೆಳೆ ಆಗಿದ್ದರಿಂದ ಮತ್ತು ಒಂದ್ಸಲ ನೆಟ್ಟರೆ ಸುಮಾರು 40-50 ವರ್ಷ ತನಕ ಆ ಬೆಳೆಯನ್ನು ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಅದನ್ನು ಮಾರ್ಕೆಟರಿಗೆ ರೈತರು ಹೆಚ್ಚು ನೋಡೋಕ್ಕೆ ಏನಾಗುತ್ತೋ ಅನ್ನೋದು ಅವರಿಗೆ ಒಂದು ಆತಂಕ ಇರುತ್ತೆ. ಈ ನಿಟ್ಟಿನಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ನಮಗೆ ತುಂಬ ಅನುಕೂಲ ಆಗಿದೆ ಸರ್. ರೈತರಿಗೂ ಕನ್ವಿನ್ಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ.
1: ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂತಾರಲ್ಲ ಆ ಥರ ಅಲ್ವಾ? ಸಸಿ ಕೊಡೋದ್ರಿಂದ ಕೊನೆವರೆಗೂ
0: ಎಣ್ಣೆ ತೆಗೆಯ ತನಕನು
1: ರೈತನ ಕೈ ಹಿಡಿದಿರ್ತೀರಿ.
0: ಹೌದು ಸರ್, ಖಂಡಿತ.
1: ಮತ್ತೆ ಇನ್ನೂ ಹೊಸ ಆಲೋಚನೆ ತಮ್ಮದು, ಆರಂಭದಲ್ಲಿ ಬರೀ ತಾಳೆ ನಿಧಾನವಾಗಿ ಬೆಳೆಯೋದ್ರಿಂದ ಅದರೊಳಗಡೆ ತರಕಾರಿಗಳನ್ನು ಬೆಳೆಯೋದಕ್ಕೂ ಕೂಡ ತಾವು ಮಾಹಿತಿಯನ್ನು ಕೊಡ್ತೀರಿ ಆರಂಭದಲ್ಲಿ, ಮೊದಲ 3-4 ವರ್ಷ.
0: ಅದೇ 4 ವರ್ಷ ತನಕ ಸರ್ ನಮ್ಮಲ್ಲಿ ಹೆಚ್ಚಾಗಿ ಈ ಬಾಳೆ ಬೆಳೆಯೋ ರೈತರು ಹೆಚ್ಚಾಗಿದ್ದಾರೆ ಸರ್. ಜೊತೆಗೆ ತರಕಾರಿನೂ ಸಹ ಬೆಳೀತಾರೆ ನಮ್ಮಲ್ಲಿ. ನೇಂದ್ರ ಬಾಳೆ ಆಗ್ಬೋದು, ಪಚ್ಚಬಾಳೆ ಆಗ್ಬೋದು. ಯಾಕೆಂದರೆ ಕೇರಳ ಹತ್ತಿರದಿಂದ ನೇಂದ್ರ ಬಾಳೆ ನಮ್ಮಲ್ಲಿ ಹೆಚ್ಚಾಗಿ ಬೆಳೀತಾರೆ. ನಾವು ಮೊದಲೇ 4 ವರ್ಷ ಯಾವುದೇ ತೋಟಗಾರಿಕೆ ಬೆಳೆ ಆಗ್ಬೋದು, ಜೊತೆಗೆ ಕೃಷಿ ಬೆಳೆ ಆಗ್ಬೋದು. ಜೋಳ ಹಾಕ್ತೀವಿ ಅಂತಾರೆ, ಜೋಳ ಹಾಕಲಿ, ರಾಗಿ ಹಾಕ್ತಾರೆ. ಅಂಥ ಬೆಳೆಗಳಿಗೂ ನಾವು ಇಂಥದ್ದೇ ಬೆಳೆ ಬೆಳಿಬೇಕು ಅಂತ ನಮಗೆ ರೈತರಿಗೇನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಸರ್. ಯಾವುದೇ ತರಕಾರಿ ಬೆಳೆಗಳು ಮತ್ತು ಕೃಷಿ ಬೆಳೆಗೆ ಸಂಬಂಧಿಸಿದ ಎಲ್ಲ ಬೆಳೆಗಳನ್ನು ಬೆಳೀಲಿಕ್ಕೂ ಅವಕಾಶ ಇದೆ. ಇದಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ 5,250 ರೂಪಾಯಿ ನಾವು 1 ಹೆಕ್ಟೇರಿಗೆ ಪ್ರತಿ ವರ್ಷ 4 ವರ್ಷ ತನಕ ನಾವು ಸಹಾಯಧನವನ್ನು ವಿತರಣೆ ಮಾಡಿಕೊಡ್ತೀವಿ.
1: ನಿಮ್ಮ ತಾಲೂಕಲ್ಲಿ ಬೆಳೀತಾರಲ್ವ ತಾಳೆನ, ಅವರು ಆರಂಭದಲ್ಲೆಲ್ಲ ತರಕಾರಿನೇ ಜಾಸ್ತಿ ಬೆಳೆದಿದ್ರ ಅಥವಾ ಬೇರೆ ಬೇರೆ ಬೆಳೆನೂ ಬೆಳೆದಿದ್ದವರು ಇದ್ದಾರ?
0: ಸರ್, ಬಾಳೆ ಹೆಚ್ಚಾಗಿ ಬೆಳೀತಿದ್ದಾರೆ. ಸರ್ಗೂರು ತಾಲೂಕು ಕಂದ್ಲಿಕ್ಕೆ ಹೋಗ್ಬಿಟ್ಟು ಹೆಚ್ಚು ಪ್ರದೇಶ ವಿಸ್ತರಣೆ ಆಗಿರೋದು. ಆ ಪ್ರದೇಶದಲ್ಲಿ ಸ್ವಲ್ಪ ಬಾಳೆ ಮತ್ತು ಇವಾಗ ಸ್ವಲ್ಪ ಶುಂಠಿ ಹೆಚ್ಚಿಗೆ ಆಗ್ತಿದೆ ಸರ್, ಇಂಟರ್ ಕ್ರಾಪ್ ಅಂತ ಬಂದರೆ. ಯಾಕೆಂದರೆ ಎಲ್ಲ ಜನಗಳು ಶುಂಠಿ ಸ್ವಲ್ಪ ಸಾಕಷ್ಟು ಪೋಷಕಾಂಶಗಳಬಹುದು, ನೀರಾಗಲಿ ಚೆನ್ನಾಗಿ ಒದಗಿಸೋದ್ರಿಂದ ಒಂದು ವರ್ಷ ನಾವು ಶುಂಠಿ ಒಳಗಡೆ ಹಾಕಿಬಿಟ್ರೆ ಗಿಡಗಳು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದ್ತವೆ ಅನ್ನೋ ನಿಟ್ಟಿನಲ್ಲಿ ಶುಂಠಿ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರು ಮುಂಚಿತವಾಗಿ ತಾಳೆ ಹಾಕಿದ ನಂತರ ಶುಂಠಿ ಏರಿಯಾ ಮಾಡ್ತಾರೆ. ಇದರಿಂದ ಶುಂಠಿಯೂ ಅನುಕೂಲ ಆಗುತ್ತೆ, ಜೊತೆಗೆ ನಾವು ಹಾಕಿರೋ ತಾಳೆನೂ ಸಹ ಉತ್ತಮವಾಗಿ ಬರುತ್ತೆ ಸರ್.
1: ಯಾವ ಅಂತರದಲ್ಲಿ ತಾಳೆ ಹಾಕೋಬೇಕು ನೇತ್ರಾವತಿ ಮೇಡಮ್?
0: ತಾಳೆ ಬೆಳೆ ನಾವು ತ್ರಿಕೋನಾಕೃತಿಯಲ್ಲಿ ನಾವು ಪ್ಲಾಂಟಿಂಗು ಮಾಡ್ತೀವಿ. ಅದು 9x9 ಮೀಟರ್ ಅಂತರದಲ್ಲಿ ನಾವು ಗಿಡಗಳನ್ನ ನೆಡ್ತೀವಿ ಸರ್. 1 ಎಕರೆಗೆ 1 56-57 ಗಿಡದ ತನಕ ನಾವು ನಾಟಿ ಮಾಡ್ಕೋಬೋದು ಸರ್.
1: ನಾಟಿ ವಿಧಾನ ಸ್ವಲ್ಪ ಹೇಳ್ಬೋದಾ?
0: ತಾಳೆನ ನಾವು ಸ್ವಲ್ಪ ಆಳವಾಗಿ ನೆಡೋದು ಉತ್ತಮ ಸರ್. ಯಾಕೆಂದರೆ ಅದು ಬಹುವಾರ್ಷಿಕ ಬೆಳೆ ಆಗಿದ್ದ ಚೆನ್ನಾಗಿ ಬೇರು ಬಿಡಲಿ ಅನ್ನೋ ನಿಟ್ಟಿನಲ್ಲಿ ಸುಮಾರು 1-2.5 ಅಡಿ ಆಳದಲ್ಲಿ ಗುಂಡಿಯನ್ನು ತೆಗೆದು ತ್ರಿಕೋನಾಕೃತಿಯಲ್ಲಿ ಗುಂಡಿಗಳನ್ನು ತೆಗೆದು ನಾವು 1 ಎಕರೆಗೆ ಮತ್ತು ಸಾಕಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನ ಒಂದಿಷ್ಟು ಬೇವಿನ ಹಿಂಡಿ ಹಾಕಿಬಿಟ್ಟು ನಾವು ಗಿಡಗಳನ್ನ ನೆಡ್ಕೋಬೋದು ಸರ್. ನೀರು ಬಹಳ ಮುಖ್ಯ, ನೀರು ರೈತರಿಗೆ ತುಂಬ ಚೆನ್ನಾಗಿರಬೇಕು.
1: ಅಂದರೆ ನೀವು ಕಾಲುವೆ ಪದ್ಧತಿನಲ್ಲಿ ನೀರು ಕೊಡೋದನ್ನು ಸಜೆಸ್ಟ್ ಮಾಡ್ತೀರೋ ಅಥವಾ ಹನಿ ನೀರಾವರಿ ಪದ್ಧತಿನಲ್ಲಿ ನೀರು ಕೊಟ್ಟರೆ ಸಾಕ
0: ಸರ್? ಅದು ನೀರು ಪ್ರಾರಂಭಿಕ ಹಂತದಲ್ಲಿ ಈಗ 4-5 ವರ್ಷ ತನಕ ಟ್ರಿಪ್ಪಲ್ಲಿ ಹನಿ ನೀರಾವರಿ ಪದ್ಧತಿ ಮೂಲಕ ನೀರು ಕೊಡೋದು ಒಳ್ಳೆಯದು ಸರ್. ಯಾಕೆಂದರೆ ಅವರು ಅಂತರ ಬೆಳೆಯಾಗಿ ತರಕಾರಿ ಆಗ್ಬೋದು, ಬೇರೆ ಬಾಳೆ ಇಂಥ ಬೆಳೆಗಳನ್ನ ಹಾಕ್ಕೊಂಡಿರೋದ್ರಿಂದ ಮತ್ತು ಗಿಡಗಳಿಗೆ ನೀರಿನ ಅವಶ್ಯಕತೆಯೂ ಸಹ ಕಡಿಮೆ ಇರುತ್ತೆ ಆರಂಭದಲ್ಲಿ. ಆ ಸಮಯದಲ್ಲಿ ಹನಿ ನೀರಾವರಿ ಸೂಕ್ತ ಸರ್, 4 ವರ್ಷ ತುಂಬ ತನಕ. ಮತ್ತು ಜೊತೆಗೆ ಅಂತರ ಬೆಳೆಗೂ ಅನುಕೂಲ ಆಗುತ್ತೆ ಮತ್ತು ತಾಳೆ ಬೆಳೆಗೂ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಉತ್ತಮ. ಇದು ನಮ್ಮ ಇಲಾಖೆಯೂ ಸಹ ನಾವು ಸಹಾಯಧನ ಕೊಡ್ತೀವಿ ಸರ್. ನಂತರ ದಿನಗಳಲ್ಲಿ 4 ವರ್ಷ ಆದ ನಂತರ ನಾವು ಯಾವುದೇ ರೀತಿ ಅಂತರ ಬೆಳೆಗಳನ್ನ ಬೆಳೆಯೋದಿಲ್ಲ. ಆ ನಂತರ ನಾವು ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅಂತ ಅಂತೀವಿ. ಯಾಕೆಂದರೆ ಇದಕ್ಕೆ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ನಾವು ಮೈಕ್ರೋ ಸ್ಪ್ರಿಂಕ್ಲರ್ಸ್ನ ಅಳವಡಿಸ್ಕೊಂಡ್ರೆ ಗಿಡಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಒದಗಿಸ್ಬೋದು. ಜೊತೆಗೆ ನಮ್ಮಲ್ಲಿ ಈಗ ಸಾಕಷ್ಟು ರೈತರು ತಾಳೆ ಬೆಳೆ ಒಳಗಡೆ ಕೋಕೋ ಮಾಡ್ಕೊಂಡಿದ್ದಾರೆ, ಕಾಳುಮೆಣಸು ಬೆಳೆದಿದ್ದಾರೆ, ಕಾಫಿ ಬೆಳೆದಿದ್ದಾರೆ. ಯಾಕೆಂದರೆ ಈ ತಾಳೆ ಬೆಳೆ ಆದಾಯದ ಜೊತೆಗೆ ಈ ನಾವು ಅಂತರ ಬೆಳೆಯಾಗಿ ಬೆಳೆಯುವಂಥ ಈ ಕಾಫಿ ಮತ್ತು ಕೊಕ್ಕೋನ ಸಹ ಒಂದಿಷ್ಟು ಆದಾಯ ತಂದುಕೊಡೋದ್ರಿಂದ ರೈತರಿಗೆ ಸ್ವಲ್ಪ ಉತ್ತಮವಾದ ಆದಾಯ ನಿರೀಕ್ಷೆ ಮಾಡ್ಬೋದು ಸರ್ ಎರಡು ಬೆಳೆಯಿಂದ.
1: ಆರಂಭದಲ್ಲಿ ಬೇರೆ ಬೆಳೆಗಳನ್ನು ತಾವು ಪ್ರೋತ್ಸಾಹಿಸ್ತಾ ಇರಲಿಲ್ಲ, ಆದರೆ ಈಗ ತಾಳೆ ಒಳಗಡೆ ಕೋಕೋ ಬಹಳ ಉತ್ತಮವಾದ ಒಂದು ಬೆಳೆ ಅಂತ ತಾವು ಹೇಳ್ತಾ ಇದ್ದೀರಿ, ಜನ ಕೂಡ ಬೆಳೀತಾ ಇದ್ದಾರೆ.
0: ಹೌದು ಸರ್.
1: ನಮ್ಮಲ್ಲಿ ಹೇಗಿದೆ ಮೇಡಮ್ ಆ ಬೆಳೆಯ ಭವಿಷ್ಯ, ಮತ್ತು ಹೇಗೆ ಈಗ ಕೋಕೋನೇ ನಾನು ಬೆಳೀತೀನಿ ಅಂದರೆ ಸಸಿ ಎಲ್ಲಿಂದ ತರಬಹುದು, ತಾಳೆ ಒಳಗಡೆ ಹೇಗೆ ಅವನು ಅಂತರ್ ಬೆಳೆನ ಬೆಳಿಬೇಕಾಗತ್ತೆ?
0: ಖೋಖೋ ಬೆಳಿಲಿಕ್ಕೆ ನಾವು ರೈತರನ್ನ ಪ್ರೋತ್ಸಾಹಿಸ್ತಿದ್ದೀವಿ ಸರ್. ನಮ್ಮ ಇಲಾಖೆಯೂ ಸಹ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಹೊರದೇಶ

0: ಶಿಕ್ಷಕರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಮದು ಮಾಡ್ಕೋತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ 350-360 ರೂಪಾಯಿ ತನಕನೂ ಹೋಗಿದೆ ಸರ್, ಪರ್ ಕೆ ಜಿ ಕೋಕೋ ಬೀನ್ಸ್. ಹಾಗಾಗಿ ಸಾಕಷ್ಟು ರೈತರು, ಮತ್ತು ಕ್ಯಾಂಪ್ಕೋ ಅಂತ ಕಂಪ್ನಿ ಈಗ ನಮ್ಮಲ್ಲಿ ಮೈಸೂರಿನಲ್ಲಿ ಇರೋದ್ರಿಂದ ಅವರು ಸಹ ಅವ್ರ ರೈತರುಗಳನ್ನ ಫೀಲ್ಡ್ಗಳನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವ್ರ ಜೊತೆ ನಾವು ಸಹ ಹೋಗ್ತೀವಿ. ಈ ತೆಂಗು, ಈ ಕಾಳುಮೆಣ್ಸು, ಇದು ತಾಳೆ ಬೆಳೆ ಯಾವ ರೈತರು ಹೊಂದಿರ್ತಾರೆ ಅದ್ರ ಮಧ್ಯ, ಯಾಕೆಂದರೆ ಮೈನ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಈ ತೆಂಗಾಗ್ಬೋದು, ಈ ತಾಳೆ ಆಗ್ಬೋದು, ಅದ್ರ ರೇಟ್ಗಳು ಸ್ವಲ್ಪ ಫ್ಲಕ್ಚುಯೇಷನ್ ಆದರೂ ನಾವು ಮಧ್ಯದಲ್ಲಿ ಈ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಒಂದಿಷ್ಟು ಅಡಿಷನಲ್ ಇನ್ಕಮ್ ಅಂತ ನಾವು ಪಡ್ಕೋಬೋದು. ಈ ನಿಟ್ಟಿನಲ್ಲಿ ಕ್ಯಾಮ್ಕೋ ಕಂಪ್ನಿಯವರು ಸಹ ಸಾಕಷ್ಟು ಮುತುವರ್ಜಿ ಉಳಿಸಿ ಸೀಡ್ಲಿಂಗ್ಸ್ಗಳು ಅವರೇ ಸಪ್ಲೈ ಮಾಡ್ತಾರೆ. ಅವ್ರ ಹತ್ರ ಅರಸೀಕೆರೆಯಲ್ಲಿ ನರ್ಸರಿ ಇದೆ ಸರ್, ಅಲ್ಲಿಂದ ಸೀಡ್ಲಿಂಗ್ಸ್ಗಳನ್ನ ಸಪ್ಲೈ ಕೊಡ್ತಿದ್ದಾರೆ. ಈಗ ಅಂತರ್ ಬೆಳೆಯಾಗೂ ಬೆಳ್ಕೋಬೋದು ಕೋಕೋನ, ಜೊತೆಗೆ ಹಾಗೆ ವಿತೌಟ್ ಶೇಡ್ ಅಂದರೆ ಯಾವುದೇ ನೆರಳಿಲ್ಲದೆ ಓಪನ್ ಫೀಲ್ಡಲ್ಲಿ ಸಹ ಕೋಕೋನ ಬೆಳಿಲಿಕ್ಕೆ ಅಂಥ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ ಸರ್ ಕ್ಯಾಂಪ್ಕೋ ಕಡೆಯಿಂದ. ಹಾಗಾಗಿ ಕಂಪ್ನಿಯವರು ಗಿಡಗಳನ್ನ ವಿತರಣೆ ಮಾಡೋ ಜೊತೆಗೆ ರೈತರು ಹಾರ್ವೆಸ್ಟ್ ಮಾಡಿದ ನಂತರ ಬರುವಂಥ ಬೀನ್ಸ್ಗಳನ್ನು ಸಹ ಆ ಕಂಪ್ನಿ ಕಡೆಯಿಂದನೇ ಅವರು ಮಾರ್ಕೆಟಿಂಗ್ ತಗೊಂಡೋಗ್ತಾರೆ ಸರ್.
1: ಒಂದು ವೇಳೆ ನನಗೆ ಕೋಕೋ ಬೇಡಪ್ಪ, ನಾನು ಕಾಫಿನೇ ಬೆಳಿತೀನಿ, ಮತ್ತು ಇನ್ಯಾವ ಬೆಳೆ ಹೇಳಿದ್ರೆ ಕಾಳುಮೆಣಸು
0: ಅಲ್ವಾ,
1: ಅದಾದರೆ ಅವರು ಬೇರೆ ಕಡೆಯಿಂದನೇ ತರಬೇಕಾಗತ್ತಾ ಸಸಿನ?
0: ಸರ್ ನಮ್ಮ ಕಾಫಿಗೆ ನಮ್ಮ ಇಲಾಖೆ ನರ್ಸರಿಗಳಿದ್ದೇವೆ ಸರ್, ಬಟ್ ಏನಂದ್ರೆ ನಮ್ಮದು ಕಾಫಿ ಬೋರ್ಡ್ ವ್ಯಾಪ್ತಿಗೆ ಬರೋದಿಲ್ಲ, ಅದೊಂದು ನಮ್ಮದು ಡ್ರಾಬ್ಯಾಕ್ ಇದೆ. ಯಾಕಂದ್ರೆ ಬೋರ್ಡ್ ವ್ಯಾಪ್ತಿಗೆ ಬರೋದ್ರಿಂದ ನಮ್ಮ ಬೋರ್ಡಲ್ಲಿ ಪಡ್ಕೊಳ್ಳೋಂಥ ಅನುಕೂಲಗಳು ನಮ್ಮ ರೈತರಿಗೆ ಸ್ವಲ್ಪ ಸಿಗೋದಿಲ್ಲ. ಏಕೆಂದರೆ ಮಡಿಕೇರಿ ಸೈಡು ರೈತರುಗಳಿಗೆ ಕಾಫಿ ಬೋರ್ಡಿಂದ ಒಂದಿಷ್ಟು ಅನುಕೂಲಗಳು ಸಿಗ್ತವೆ, ಅದು ಮಾರ್ಕೆಟಿಂಗ್ ಸಂಬಂಧಿಸಿದಾಗಿರ್ಬೋದು, ಮತ್ತು ಬೆಳೆಗಳಿಗೆ ಚೆನ್ನಾಗಿ ಬರಲಿಕ್ಕೆ ತರಬೇತಿಗಳನ್ನ ಕೊಡೋದಾಗಿರ್ಬೋದು, ಮತ್ತು ಒಂದಿಷ್ಟು ಸಹಾಯಧನಗಳನ್ನ ವಿತರಣೆ ಮಾಡಿಕೊಡ್ಬೋದು, ಇದು ಬೋರ್ಡ್ ಕಡೆಯಿಂದ ಮಾಡಿಕೊಡ್ತಾರೆ. ಬಟ್ ಆದಿಷ್ಟು ರೈತರುಗಳಿಗೆ ಆ ಸವಲತ್ತುಗಳು ಸಿಗಲ್ಲ. ಬಟ್ ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ, ಬಟ್ ನಮ್ಮ ಇಲಾಖೆಯಲ್ಲೂ ಸಹ ಮಡಿಕೇರಿ ಪ್ರದೇಶದಲ್ಲಿ ಸಸಿಗಳು ಲಭ್ಯ ಇರೋದ್ರಿಂದ ರೈತರು ಆಸಕ್ತಿ ಇದ್ದರೆ ನಮ್ಮ ಇಲಾಖೆ ನರ್ಸರಿಗಳಿಂದ ರೈತರುಗಳಿಗೆ ಗಿಡ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಕಾಳು ಮೆಣಸಿಗೆ ಸಾಕ ಸರ್, ಈಗ ನಮ್ಮಲ್ಲಿ ಸಾಕಷ್ಟು ರೈತರು ಕಾಳು ಮೆಣಸು ಬೆಳೀತಿದ್ದಾರೆ. ಈಗ ಪ್ರೆಸೆಂಟ್ ರೇಟು ಅಷ್ಟೇ ಸುಮಾರು 700-750 ರೂಪಾಯಿ ಪರ್ ಕೆ ಜಿ ಇರೋದ್ರಿಂದ. ಮತ್ತು ಮಡಿಕೇರಿಗೆ ಹೋಲಿಸಿದ್ರೆ ಅಲ್ಲಿ ಸ್ವಲ್ಪ ರೋಗ ಹೆಚ್ಚಿಗೆ ಆಗಿರೋದ್ರಿಂದ, ಸೊರಗು ರೋಗಗಳು ನಮ್ಮಲ್ಲಿ ಚೆನ್ನಾಗಿ ಬರ್ತಿರೋದ್ರಿಂದ ಹೆಚ್ಚಿನ ರೈತರು ಅಡಿಕೆಗೆ ಮೇಯ್ನಾಗಿ ಈ ಕಾಳು ಮೆಣಸನ್ನು ಹಬ್ಸ್ಲಿಕ್ಕೆ ಆಸಕ್ತಿ ಹೊಂದಿದ್ದಾರೆ ಸರ್.
1: ತೆಂಗು ಕೂಡ ಸಾಕಷ್ಟು ಇರಬೇಕು ನಿಮ್ಮ ತಾಲೂಕಲ್ಲಿ ಅಲ್ವಾ?
0: ನಮ್ಮ ತಾಲೂಕಿನ ಸುಮಾರು 2,500 ತೆಂಗಿದೆ ಸರ್ ಏರಿಯಾ, ಹಳೆ ತೋಟಗಳು ಇದ್ದಾವೆ. ಮತ್ತು ಹೊಸದಾಗಿ ಸಹ ರೈತರು ಈಗ ತೋಟಗಳನ್ನ ಅಭಿವೃದ್ಧಿ, ಏಕೆಂದರೆ ಈಗ ಅಡಿಕೆ ಥರ ಅಲ್ಲ ಸರ್ ತೆಂಗು, ಸ್ವಲ್ಪ ನೀರು ಕಡಿಮೆ ಆದರೂ ಒಂದು ಚಿಕ್ಕ ಇದಾದರೂ ರೋಗಗಳು ಸಹ ತೆಂಗಿ ಕಡಿಮೆ. ಹಾಗಾಗಿ ಈ ಸ್ವಲ್ಪ ಹಾರ್ಡಿ ಕ್ರಾಪ್ ಅಂತಲೇ ಹೇಳ್ಬೋದು. ನೀರು ಕಡಿಮೆ ಆದರೂ ಹೊಂದ್ಕೊಳ್ಳುತ್ತೆ, ಒಂದಿಷ್ಟು ಗೊಬ್ಬರಗಳು ಕಡಿಮೆ ಆದರೂ ಹೊಂದ್ಕೊಳ್ಳುತ್ತೆ. ಬಟ್ ನಮಗೆ ತಾಳೆಯಲ್ಲಿ ಸರ್ ಒಂದಿಷ್ಟು ನಾವು ನೀರು ಕೊಡಲಿಲ್ಲ, ಒಂದಿಷ್ಟು ನಾವು ಮೇಂಟೆನೆನ್ಸ್ ಕಡಿಮೆ ಮಾಡಿದ್ವಿ ಅಂದರೆ ಸ್ವಲ್ಪ ಗಂಡು ಹೂಗಳು ಬರ್ತವೆ, ಹೆಣ್ಣು ಹೂಗಳ ಸಂಖ್ಯೆ ಕಡೆಗೆ. ಯಾಕೆಂದರೆ ಅದು ನೀರು ಕೊಡಲಿಲ್ಲ ಅಂದರೆ ಗಿಡ ಒಣಗಲ್ಲ, ತಾಳೆಯಲ್ಲಿ ಗಿಡ ಚೆನ್ನಾಗಿರುತ್ತೆ, ಆದರೆ ಗಂಡು ಹೂಗಳ ಸಂಖ್ಯೆ ಹೆಚ್ಚಾಗುತ್ತೆ, ಹೆಣ್ಣು ಹೂಗಳು ಬರಲ್ಲ. ಹಾಗಾಗಿ ಅದರದ್ದು ನಾವು ಏನು ಇಳುವರಿ ಕಡಿಮೆ ಆಗುತ್ತಾ ಹೋಗುತ್ತೆ. ಆದರೆ ತೆಂಗು ಆ ಥರ ಅಲ್ಲ ಸರ್, ಫಸ್ಲಂತ ಕೊಟ್ಟೆ ಕೊಡುತ್ತೆ. ತಾಳೆ ಮತ್ತು ಅಡಿಕೆ ಹೋಲಿಸ್ಕೊಂಡ್ರೆ ತೆಂಗು ಫಸ್ಲು ಇಲ್ಲ ಅಂತಲೇ ಇಲ್ಲ. ಈಗ ಒಂದು 200 ಕಾಯಿ ಕೊಡೋ ಜಾಗದಲ್ಲಿ 100 ಕಾಯಿನಾರುವೆ ಬರಗಾಲದಲ್ಲೂ ಕೊಡುತ್ತೆ. ಹಾಗಾಗಿ ರೈತರು ತೆಂಗು ಬೆಳೆಯೋಕ್ಕೆ ಆಸಕ್ತಿ ಹೊಂದಿದ್ದಾರೆ. ತಿಂಗಳಿಗೆ ಒಂದಿಷ್ಟು ಆದಾಯ ಬರಲಿ ಅನ್ನೋ ನಿಟ್ಟಿನಲ್ಲಿ ತೆಂಗಿಗೂ ಹೆಚ್ಚು ರೈತರು ಓಲು ತೋರಿಸ್ತಾರೆ ಸರ್. ಈ ತೆಂಗಿಗೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ಸಹ ಸಹಾಯಧನವನ್ನು ಕೊಡಿಸ್ಲಿಕ್ಕೆ ರೈತರುಗಳ ಅರ್ಜಿಗಳನ್ನ ಕಳಿಸ್ಕೊಡ್ತೀವಿ. ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ ಸಹ ತೆಂಗಿನ ಪ್ರದೇಶ ವಿಸ್ತರಣೆಗೂ ಅವಕಾಶ ಇದೆ. ಯಾರು ಜಾಬ್ ಕಾರ್ಡ್ ಹೊಂದಿರ್ತಾರೆ ಅಂತ ರೈತರು ಉದ್ಯೋಗ ಖಾತ್ರಿ ಜೊತೆಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದನೂ ಸಹ ಸಹಾಯಧನವನ್ನು ಪಡ್ಕೊಬೋದು ಸರ್.
1: ತೆಂಗು ಅಡಿಕೆ ಈ ಬೆಳೆಗಳನ್ನು ಬಿಟ್ಟರೆ ಪ್ರಧಾನವಾದ ಹಣ್ಣಿನ ಬೆಳೆ ಅಂತಂದ್ರೆ ಬಾಳೆನೇನ ನಿಮ್ಮಲ್ಲಿ?
0: ಹಾ ಸರ್, ಮೇಜರ್ ನಮ್ಮಲ್ಲಿ ಹಣ್ಣಿನ ಬೆಳೆ ಅಂದ್ರೆ ಬಾಳೆನೆ ಸರ್. ನಮ್ಮಲ್ಲಿ ಒಂದು ಸುಮಾರು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆನೆ ಬೆಳೆಯುತ್ತೆ.
1: ಬಾಳೆ ಅಂದ್ರೆ ಮೇಜರ್ ಆಗಿ ನೇಂದ್ರನೇ ಜಾಸ್ತಿ ಇಲ್ಲ?
0: ಮೇಜರ್ ನೇಂದ್ರನೇ ಸರ್, ಯಾಕೆಂದ್ರೆ ನೇಂದ್ರದಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ಗಳು ಇದಾವೆ ಸರ್. ಯಾಕೆಂದ್ರೆ ಏಲಕ್ಕಿ ಆಗ್ಬೋದು, ಪಚ್ಚಬಾಳೆ ಆಗ್ಬೋದು, ಅವೆಲ್ಲ ಬಲ್ಬ್ ನಂತರನೇ ಕಟಾವು ಮಾಡಬೇಕು. ಮತ್ತು ಸ್ವಲ್ಪ ಗಾಳಿ ಮಳೆ ಬಂತು, ಗಿಡ ಬಿದ್ದೋಯ್ತು ಅಂದರೆ ಅದನ್ನ ಯಾವ ಗ್ರೇಡ್ಗೂ ಹಾಕ್ಕೊಳ್ಳಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಕಾಯಿಗಳನ್ನ ಹೆಚ್ಚಾಗಿ ಚಿಪ್ಸ್ಗೆ ಹೋಗೋದ್ರಿಂದ ನೇಂದ್ರ ಬಾಳೆ ಹೆಚ್ಚಾಗಿ, ನೇಂದ್ರ ಬಾಳೆ ಸ್ವಲ್ಪ ಇಮ್ಮೆಚೂರ್ ಕಾಯಿಗಳಿರ್ಬೋದು, ಇನ್ನೂ ಬಲ್ತಿಲ್ಲ ಅಂಥ ಕಾಯಿಗಳನ್ನೂ ಕಟಾವು ಮಾಡ್ಕೋಬೋದು. ಈ ನಿಟ್ಟಿನಲ್ಲಿ ಹೆಚ್ಚಾಗಿ ರೈತರು ನಮ್ಮಲ್ಲಿ ನೇಂದ್ರ, ಮತ್ತು ಮಾರ್ಕೆಟಿಂಗು ಅನುಕೂಲ ಆಗುತ್ತೆ. ಯಾಕೆಂದರೆ ಅವರೇ ಬಂದು ತೋಟಗಳಲ್ಲಿ ಹಣ್ಣುಗಳನ್ನ ಕಟಾವು ಮಾಡ್ಕೊಂಡು ಹೋಗೋದ್ರಿಂದ ರೈತರುಗಳಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಉತ್ತಮವಾಗಿರೋದ್ರಿಂದ ಪಚ್ಚಬಾಳೆ ಮತ್ತು ಏಲಕ್ಕಿಗೆ ಹೋಲಿಸಿದ್ರೆ ಸರ್ ನೇಂದ್ರ ಬಾಳೆ ಹೆಚ್ಚಾಗಿ
1: ಬೆಳೆಯುತ್ತೆ. ಚಂದ್ರಬಾಳೆನೂ ಇದೆ
0: ಸ್ವಲ್ಪ ಏರಿಯಾದಲ್ಲಿ, ಚಂದ್ರಬಾಳೆನ ಸ್ವಲ್ಪ ಒಂದಿಷ್ಟು ತಮಿಳಿಯನ್ಸ್ ಆಗ್ಬೋದು, ಮತ್ತು ನಮ್ಮ ಕೋಟೆಯವರೇ ಸಹ ಸ್ವಲ್ಪ ಚಂದ್ರಬಾಳೆನ ಬೆಳೀತಾರೆ ಸರ್.
1: ಅಲ್ವಾ, ಅದಕ್ಕೂ ಮಾರುಕಟ್ಟೆ ಕೇರಳನೇನಾ ಅಥವಾ ಸ್ಥಳೀಯವಾದ ಮಾರುಕಟ್ಟೆನೇ ಇದೆಯಾ?
0: ಸರ್ ಕೇರಳದಲ್ಲೂ ಇದೆ ಸರ್, ಮತ್ತು ಗದ್ದಿಗೆಯಲ್ಲಿ ನಮಗೆ ಕೋಟೆಗೆ ಸ್ವಲ್ಪ ನಿಯರ್ ಅಂದರೆ ಈ ಕಡೆ ನಮ್ಮ ಕಸ್ಬಾ ಹೋಗಿದ್ರೆ ಸ್ವಲ್ಪ ಚಂದ್ರಬಾಳೆ ಬೆಳೀತಾರೆ ಸರ್ ಹೆಚ್ಚಾಗಿ. ಕಸ್ಬಾ

0: ಬಳಿ ಸ್ವಲ್ಪ ಗದ್ದಿಗೆಗೆ ಅಟ್ಯಾಚ್ ಆದಂಗಿರೋದ್ರಿಂದ ನಮಗೆ ಗದ್ದಿಗೆ ಭಾಗ ಮತ್ತು ಎ ಪಿ ಎಂ ಸಿಗಳಿಗೆ ಈ ಚಂದ್ರಬಾಳೆನ ಮಾರ್ಕೆಟ್ ಮಾಡ್ಕೊಡ್ತೀವಿ.
1: ನಿಮ್ಮ ನೇಂದ್ರ ಚಂದ್ರಬಾಳೆ ಇವೆಲ್ಲ ಇದಾವಲ್ಲ, ಸ್ಥಳೀಯವಾಗಿ ಬೆಳೀತಾರಲ್ಲ, ಅದನ್ನ ಅಂಗಾಂಶ ಕೃಷಿ ಸಸಿಗಳ ಮೂಲಕ ಅಭಿವೃದ್ಧಿ ಮಾಡಿ ಮಾರುವಂತ ನರ್ಸರಿಗಳಿದಾವ ಅಥವಾ ಮಾಮೂಲಿ ಗಡ್ಡೆ ಮೂಲಕನೇ ನಡೆಯುತ್ತಾ ಇದೆಲ್ಲ?
0: ಸರಿ, ನಮ್ಮಲ್ಲಿಗ ರೈತರು ಹೆಚ್ಚಾಗಿ ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆನ ಮಾತ್ರ ಅಂಗಾಂಶ ಬಾಳೆ ಸಸಿಯಲ್ಲಿ ಬೆಳೀತಿರೋದು ಸರ್. ನೇಂದ್ರ ಬಾಳೆ ಮತ್ತು ಈ ಚಂದ್ರಬಾಳೆ ಇದೆಲ್ಲ ಈಗಲೂ ಸಹ ಅಂದರೆ ಅದಕ್ಕೆ ಪ್ರಾಪರ್ ಪ್ರೋಟೋಕಾಲು ಸ್ವಲ್ಪ ಅಭಿವೃದ್ಧಿ, ಇನ್ನೂ ನೇಂದ್ರ ಬಾಳೆಗೆ ಅಷ್ಟು ಅಭಿವೃದ್ಧಿ ಆಗಿಲ್ಲ ಸರ್. ಹಾಗಾಗಿ ಹೆಚ್ಚು ಕಂದುಗಳನ್ನೇ ಬಳಸಿಬಿಟ್ಟು ಪ್ರದೇಶ ವಿಸ್ತರಣೆ ಮಾಡ್ತಾರೆ. ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆಗೆ ಸಾಕಷ್ಟು ರೈತರು ಅಂಗಾಂಶ ಬಾಳೆನೇ ಸಸಿಗಳನ್ನೇ ಬಳಸಿ ಬೆಳೆನೇ ಬೆಳೀತಾರೆ ಸರ್.
1: ಉಳಿದಂತೆ ಹಲಸು, ಮಾವು, ನೇರಳೆ, ಸೀಬೆ, ಸಪೋಟ ಈ ತರಹದ ಹಣ್ಣಿನ ಬೆಳೆಗಳು ಅಥವಾ ಹೊಸ ಬಗೆಯ ಹಣ್ಣಿನ ಬೆಳೆಗಳು ಈ ತರಹದ ಬೆಳೆಗಳ ಬಗ್ಗೆ ಏನು ಆಸಕ್ತಿ ಇಲ್ವಾ ಮೇಡಮ್?
0: ಸರ್, ನಮ್ಮಲ್ಲಿ ಅಂದರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಏನು ಹೇಳ್ತೀವೋ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ಈ ಸೀಬೆ ಆಗ್ಬೋದು ಸಪೋಟ ಆಗ್ಬೋದು ಬೆಳವಣಿಗೆ ಚೆನ್ನಾಗೇ ಬರುತ್ತೆ ಸರ್. ಸ್ವಲ್ಪ ಫಸಲು ಇಳುವರಿಗೆ ಹೋಲಿಸಿದ್ರೆ ನಮ್ಮೀಗ ನಾರ್ತ್ ಈ ಕೊಪ್ಪಳ ಚಿತ್ರದುರ್ಗ ಅಲ್ಲಿಗೆಲ್ಲ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಇಳುವರಿ ಕಡಿಮೆನೇ ಸರ್. ಸ್ವಲ್ಪ ಮನೆ ಅಳತೆಗೆ ತಕ್ಕಂಗೆ ಬೆಳವಣಿಗೆ ಅಷ್ಟು ರೈತರು ಮಾತ್ರ ಮಾರ್ಕೆಟಿಂಗ್ ಪರ್ಪಸ್ಗೆ ಅಂತ ಈ ಬೆಳೆಗಳನ್ನ ಮಾಡ್ತಿದ್ದಾರೆ. ಮತ್ತು ನಮ್ಮಲ್ಲೀಗ ಸಾಕಷ್ಟು ರೈತರು ಹಲಸನ್ನು ನಾಟಿ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಅದರಲ್ಲಿ ಹಲಸಿನ ಪೌಡರ್ನ ತಯಾರಿಕೆ ಮಾಡಿ ಮಾರಾಟ ಮಾಡುವಂಥ ತಳಿಗಳ ಅಭಿವೃದ್ಧಿ ಬಂದಿರೋದ್ರಿಂದ ಅಂಥ ತಳಿಗಳನ್ನ ನಾಟಿ ಮಾಡಿ ಹಲಸನ್ನ ಸ್ವಲ್ಪ ಜನ ರೈತರು ಒಂದು 8-10 ಜನ ರೈತರು ಬೆಳೆದಿದ್ದಾರೆ ಸರ್.
1: ಚಿಕ್ಕ ವಯಸ್ಸಿಂದ ಹೆಗಡದೇವನಕೋಟೆ ತಾಲೂಕನ್ನ ತಾವು ನೋಡ್ತಾ ಬೆಳೆದಿದ್ದೀರಿ, ಸೊ ಹೇಗನ್ಸುತ್ತೆ ತೋಟಗಾರಿಕಾ ಬೆಳೆಗಳ ವಿಸ್ತೀರ್ಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ, ಹೊಸ ತಾಂತ್ರಿಕತೆಗಳ ಅಳವಡಿಕೆಯನ್ನು ರೈತರು ಮಾಡ್ಕೋತಾ ಇದ್ದಾರೆ, ಮುಂದಿನ ದಿನದಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಏನಾದ್ರು ಅನ್ಸುತ್ತಾ ನೇತ್ರಾವತಿ ಅವರೇ?
0: ಖಂಡಿತ ಸರ್. ಯಾಕೆಂದರೆ ರೈತರು ನಾವು ನೋಡ್ದಂಗೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಸರ್ ಹೆಚ್ಚಾಗಿ ನಮ್ಮ ತಂದೆಯವರಾಗ್ಬೋದು ಯಾರಾಗ್ಬೋದು ಭತ್ತ ಬೆಳಿಬೇಕು ಅಂತ ಅಂದರೆ ಭತ್ತ ಅದೊಂದು ಪ್ರಮುಖ ಬೆಳೆ ಆಗಿತ್ತು ಸರ್. ನಾವು ಚಿಕ್ಕವರಿಂದ ನೋಡಿದಾಗ ಗದ್ದೆಗಳಿದ್ದರೆ ಚೆನ್ನಾಗಿರುತ್ತೆ ಮತ್ತು ಭತ್ತ ಬೆಳೆದ್ರೆ ಅವ್ರು ಸ್ವಲ್ಪ ಉತ್ತಮ ರೈತರು ಅನ್ನೋ ಮನೋಭಾವನೆ ಸಾಕಷ್ಟು ರೈತರಿಗಿತ್ತು. ಬಟ್ ದಿನದಿಂದ ದಿನಕ್ಕೆ ಅದು ಕಡಿಮೆ ಆಗ್ತಿದೆ. ಈಗ ಸ್ವಲ್ಪ ಗದ್ದೆಗಳ ಪ್ರಮಾಣ ಸಾಕಷ್ಟು ರೈತರು ಕಡಿಮೆ ಮಾಡ್ಕೋತಾ ಇದ್ದಾರೆ. ಈ ಗದ್ದೆಗಳಿರೋ ಜಾಗದಲ್ಲೂ ಸ್ವಲ್ಪ ಮಣ್ಣು ಓಡಿಸ್ಬಿಟ್ಟು ತೋಟ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾರೆ. ಯಾಕೆಂದರೆ ಕಾರ್ಮಿಕರಿಗೆ ತೊಂದರೆ ಇರ್ಬೋದು ಮತ್ತು ಅದರಿಂದ ಸಾಕಷ್ಟು ಲಾಭ ದೊರೆಯದೇ ಇರ್ಬೋದು ರೈತರಿಗೆ. ಹಾಗಾಗಿ ಅವ್ರಿಗೆ ಎಲ್ಲರಿಗೂ ಈಗ ತೋಟ ಬೆಳೆ ಮಾಡಿದಂಥ ರೈತರು ಉತ್ತಮ ಆದಾಯ ಗಳಿಸ್ತಿರೋದ್ರಿಂದ ಸ್ವಲ್ಪ ಒಂದಿಷ್ಟು ಗದ್ದೆಗಳನ್ನ ಕಡಿಮೆ ಮಾಡಿಕೊಂಡು ತೋಟ ಮಾಡಬೇಕು ಅನ್ನೋ ಆಸಕ್ತಿ ರೈತರಿಗೆ ಬಂದಿದೆ ಸರ್. ಮತ್ತು ಸಕೋಟ ಸಾಕಷ್ಟು ಅವಕಾಶಗಳಿದೆ. ನಮ್ಮಲ್ಲಿ ನೀರು ಚೆನ್ನಾಗಿರೋದ್ರಿಂದ ಮತ್ತು ನಮ್ಮಲ್ಲಿ ಫಾರೆಸ್ಟ್ ಸಾಯ್ಲ್ ಇರೋದ್ರಿಂದ ಮಣ್ಣು ಸಹ ಚೆನ್ನಾಗಿದೆ ಸರ್. ಮಣ್ಣಲ್ಲಿ ಈ ಕಡೆ ಅಸಿಡಿಕೂ ಅಲ್ಲ, ಪಿ ಎಚ್ ಆಲ್ಮೋಸ್ಟ್ ಎಲ್ಲ ರೈತರು ನಾವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ನ್ಯೂಟ್ರಲ್ಲೇ ಇದೆ ಸರ್. ತಟಸ್ಥ ಪಿ ಎಚ್ ಇರೋದ್ರಿಂದ ತುಂಬ ರೈತರುಗಳು ಮಣ್ಣಿಗೆ ಹಾಕೋಂಥ ಬಂಡವಾಳ ಕಡಿಮೆ ಬೇರೆ ತಾಲೂಕಿಗೆ ಹೋಲಿಸ್ಕೊಂಡ್ರೆ ಸರ್. ಮತ್ತು ಮಣ್ಣು ಹಾಳಾಗಿಲ್ಲ ಸರ್. ಈಗ ನಾವು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಅದೇ ತರಕಾರಿಗಳನ್ನ ಬೆಳೆದು ಅದೇ ಬೆಳೆಗಳನ್ನ ಬೆಳೆದು ಮಣ್ಣು ಹಾಳಾಯಿತು ಅಂತ ಹೇಳ್ತಾರೆ. ಬಟ್ ನಮ್ಮ ತಾಲೂಕಿನಲ್ಲಿ ಇನ್ನೂ ಆ ಮಣ್ಣು ಆ ಗುಣಗಳನ್ನ ಬಿಟ್ಟಿಲ್ಲ. ಪೋಷಕಾಂಶಗಳ ಲಭ್ಯತೆ ಇರ್ಬೋದು, ನಾವು ಸಾಯಿಲ್ ಟೆಸ್ಟ್ ರಿಪೋರ್ಟ್ಗಳು ನೋಡಿದಾಗ ಎಲ್ಲರದು ಪೊಟ್ಯಾಶ್ ತುಂಬ ಚೆನ್ನಾಗೇ ಇರುತ್ತೆ. ಯಾವ ಜಮೀನಲ್ಲೂ ಪೊಟ್ಯಾಶ್ ಕಡಿಮೆ ಇದೆ ಅನ್ನೋಂಥ ಕಾರಣಗಳೇ ಇಲ್ಲ ಸರ್. ಮಣ್ಣು ಉತ್ತಮವಾಗಿರೋದ್ರಿಂದ ತೋಟಗಾರಿಕೆ ಬೆಳೆ ಬೆಳೀಲಿಕ್ಕೆ ತುಂಬ ಯೋಗ್ಯವಾಗಿ ಇದೆ ಸರ್ ನಮ್ಮ ತಾಲೂಕು ಮತ್ತು ಮಣ್ಣು.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
2: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
4: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ಹೆಚ್ಚಿನ ಮಾಹಿತಿಗೆ ನೇತ್ರಾವತಿ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ?
3: ಸರ್, ನನ್ನ ಮೊಬೈಲ್ ನಂಬರ್ ಸರ್ 9964316665 ಸರ್.
2: ಇನ್ನೊಮ್ಮೆ ಹೇಳ್ತೀರಾ
3: ಸರ್? 9964316665 ಸರ್.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ ನೇತ್ರಾವತಿ ಅವರೇ.
3: 9964316665 ಸರ್.
2: ಒಳ್ಳೆಯದು ನೇತ್ರಾವತಿ ಅವರೇ. ಇದುವರೆಗೂ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ತಾಳೆ, ತರಕಾರಿ ಹಾಗೂ ಹಣ್ಣಿನ ಬೆಳೆಗಳ ಬೇಸಾಯಕ್ಕಿರುವಂತಹ ಅವಕಾಶಗಳು ಹಾಗೆ ಇಲಾಖೆಯ ಸವಲತ್ತುಗಳು ಇದರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
1: ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಸ್ಟ್ರಿಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳನ್ನು ಕುರಿತು ಇದುವರೆಗೂ ಹೆಸ್ಟ್ರಿಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗೆ ಸಂದರ್ಶನ ಕೇಳಿದರೆ ಮುಂದಿನ ಗುರುವಾರ 2ನೇ ತಾರೀಕು ಇದೇ ಸರಣಿಯಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಾಂಬಾರ ಬೆಳೆಗಳ ಬೇಸಾಯ ಕುರಿತು ಚಾಮರಾಜನಗರ ತಾಲೂಕು ನಂಜದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
4: ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ.

0: ನೆರವು ಜಿಎನ್ ಮಂಜುನಾಥ್.
1: ನಿರ್ಮಾಣ ಎನ್ ಕೇಶವಮೂರ್ತಿ.
0: ಹಣ್ಣು ಹೊನ್ನು
2: ರೈತ ಬಾಂಧವರೇ ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ ಮೂಡಿಬರಲಿದೆ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.

ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ಧವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟ್ರದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ

0: ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ಧಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ಧತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4ನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಇವೋನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕ್

0: ಸಿಹಾಕ್, ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಕೇಳಿಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 7:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಗ್ರೌಂಡ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಡೆಯುತ್ತಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆಯನ್ನು ಆಲಿಸಲಿದ್ದೀರಿ. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನ ಮೂಲಕ ಕೇಳಬಹುದು.

0: ಇದುವರೆಗೂ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 8:01:28.
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ. ಕವನಗಳನ್ನು ವಾಚಿಸುವವರು ಗಣೇಶ್ ಡಿಎಸ್, ಭಾವನ, ದರ್ಶನ್, ಗೌರಿ ಅದಮ್ಯ, ಗುರುದತ್ ಹಳೆಪುರ, ಲಕ್ಷ್ಮೀ ಕಿಶೋರ್ ಅರಸ್, ಲಾವಣ್ಯ, ಸುಷ್ಮಿತಾ ಸುಖಿಭೌ, ವಿಜಯ್ ಹಾಗೂ ಯಶಸ್ವಿನಿ.
1: ಕವನದ ಶೀರ್ಷಿಕೆ ರೈತನ ಸ್ವಗತ. ಎನ್ನ ಬೆನ್ನಿಗೀಗ ಬ್ಯಾನೆ ಶುರುವಾಗಿದೆ. ಬ್ಯಾನೆ ಸಹಿಸಲಾಗದೆ ಇರುಳು ಹಗಲೆಲ್ಲಾ ಎಣಗುತ್ತೇನೆ. ಎನ್ನ ಕಾಲಾಗಿದ್ದ ನೇಗಿಲ ಮೇಟಿಗೀಗ ಕಾಲು ಮುರಿದಿದೆ. ಉಳುವ ಭೂಮಿ ಆಯ ತಪ್ಪಿದೆ. ಎತ್ತುಗಳಿಗೂ ಕಾಲುಬಾಯಿ ಜ್ವರವಿಡಿದು ಜರ್ಜರಿತವಾಗಿವೆ. ಕೊಟ್ಟಿಗೆ ಮೂಲೆಯೊಳಗೆ ಮರಗುತಿವೆ. ಭೂಮಿ ತಾಯಿಯ ಸೇವೆ ಗೈಯಲಾಗದೆ ಚಾವಟಿ ಮೂಲೆ ಸೇರಿದೆ. ಬುದ್ಧಿ ಹೇಳಲಾಗದೆ ಮೌನವಾಗಿದೆ. ಕಣ್ಣುಗಳಿಗೀಗ ಪೊರೆ ಬಂದು ಧೂಳು ಹಿಡಿದಿದೆ. ಭೂಮಿ ತಾಯಿಗೀಗ ವರುಣನ ಕೃಪೆಯಿಲ್ಲ. ಕೃತಗತೆಗೆಂದು ನಾ ತೋಡಿದ ಬಾವಿಯ ಬಾಯಿ ಮುಚ್ಚಿದೆ. ಹಸಿರು ಕಾಣದೆ ನೆಲ ನಿಗಿನಿಗಿ ಕೆಂಡವಾಗಿದೆ. ಅಷ್ಟೋ ಇಷ್ಟೋ ಇದ್ದ ಬೆಳೆಸು ಕೆಂಡದ ತಾಪಕ್ಕೆ ಅಡುಗೆಯಾಗಿದೆ. ವರುಣ ಜೂಜಾಡುತ್ತಾ ತಮಾಷೆ ನೋಡುತ್ತಿದ್ದಾನೆ. ಆರಂಭ ಆರಂಭವಾಗುವ ಮೊದಲೇ ಊಟಿ ತಪ್ಪಿದೆ. ಬೆಳಸು ಕಾಣದ ಕಣ್ಗಳಲ್ಲಿ ಧೂಳು ತುಂಬಿದೆ. ಸುಮ್ಮನೆ ಕುಳಿತಿದ್ದೇನೆ ಮೇಳಿ ಹಿಡಿಯಲಾಗದೆ. ಕೈಚೆಲ್ಲಿ ಕತ್ತಲಲ್ಲಿ ತೈಲ ತೀರಿ ಹೋದ ಸೊಡರಿನ ಮುಂದ ಬಾಯಿ ಕಾಲದ ಹೊಡೆತಕ್ಕೆ ಮುಚ್ಚಿದೆ. ಸಾಲದ ಶೂಲ ಕೊರಳ ಬಳಿಯೇ ಇದೆ. ಕರುಳ ಬಳ್ಳಿಗೀಗ ಚಹರ ಕಣ್ಣ ಮುಂದೆಯೇ ಸುಳಿಯುತ್ತದೆ. ಶೂಲದ ಸಂಕೋಲೆಗೆ ಸಿಲುಕುವ ಮೊದಲೇ ಹೆಚ್ಚರಿಸುತ್ತದೆ ಚಹರೆ ಪದೇ ಪದೇ. ಬ್ಯಾನೆ ಶುರುವಾಗಿದೆ. ಬುದ್ಧಿಗೆ ಬ್ಯಾನೆ ಶುರುವಾಗಿದೆ. ನಿದ್ದೆ ಕೆಡಿಸಿದೆ ಹಲವು ಬ್ಯಾನೆಗಳು ಒಮ್ಮೆಲೆ ಪ್ರಹಾರ ಮಾಡುತ್ತಿವೆ. ಕಾಲ ಬರುವುದೆಂದು ಕಾಲನ ವಶಕ್ಕೆ ಸಿಲುಕದೆ ನಾನು ಸುಮ್ಮನಿದ್ದೇನೆ. ಈ ಕವನದಲ್ಲಿ ನಾನು ಹೇಳ ಹೊರಟಿರುವುದೇನು ಅಂದರೆ, ಪ್ರಸ್ತುತ ಅನೇಕ ರೈತರು ಇವತ್ತು ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾರೆ. ಆಧುನೀಕರಣದ ಭರಾಟೆಯಲ್ಲಿ ಪ್ರಸ್ತುತ ರೈತರ ಸ್ಥಿತಿ ಬಹಳ ಶೋಚನೀಯವಾಗಿದೆ. ರಾಷ್ಟ್ರದ ಬೆನ್ನೆಲುಬು ಅಂತೆಲ್ಲ ನಾವು ಹೇಳ್ತೀವಿ, ಆ ಹೇಳುವಂತಹ ರೈತನ ಬೆನ್ನ ಎಲುಬನ್ನೇ ಮುರಿಯೋದಕ್ಕೆ ಹೊರಟಿದ್ದೀವಿ. ಅವರ ಪಾಡುಗಳನ್ನು ಅವರ ಕಷ್ಟಗಳನ್ನು ಯಾರೂ ಕೂಡ ಕೇಳಿಸ್ಕೊಂತ

0: ಇಲ್ಲ, ಅವನಿಗೆ ಅವನೇ ಗುಣುಕೋತಾ ಇದ್ದಾನೆ. ಸ್ವಗತ, ಮೊದಲೇ ಹೇಳಿದೆ ರೈತನ ಸ್ವಗತ ಅಂದ್ರೆ ತನಗೆ ತಾನೇ ಗುಣುಕೋತಾ ಇದ್ದಾನೆ. ಬಡವನ ಕೋಪ ದವಡೆಗೆ ಮೂಲ ಅನ್ನಂತೆ ಸುಮ್ಮನೆ ಇದ್ದಾನೆ. ವ್ಯವಸಾಯಕ್ಕೆ ಮಾಡಿದ ಖರ್ಚೂ ಸಹ ಭರಿಸಲಾಗದೆ ರೈತ ಆತ್ಮಹತ್ಯೆಗೆ ಗುರಿಯಾಗ್ತಿದ್ದಾನೆ. ಸರಿಯಾದ ಬೆಲೆ ಸಿಗದೆ, ಸಕಾಲಕ್ಕೆ ಮಳೆಯಾಗದೆ ಅಥವಾ ಅತಿ ಹೆಚ್ಚಿನ ಮಳೆ, ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಾ ಸುಮ್ಮನೆ ಮೌನವಾಗಿ ಚಿಂತೆಯಲ್ಲಿ ಮುಳುಗಿ ಮಗ್ನನಾಗಿ ನಿದ್ದೆ ಇಲ್ಲದೆ ಎಷ್ಟೋ ರಾತ್ರಿಗಳ ಕಳೆದು ಭರವಸೆಯೊಂದಿಗೆ ಬದುಕು ನಡೆಸುತ್ತಿರುವ ಎಷ್ಟೋ ರೈತರ ಬವಣೆಯನ್ನ ಈ ಕವನದಲ್ಲಿ ನಾನು ಹೇಳಲು ಪ್ರಯತ್ನ ಮಾಡಿದ್ದೇನೆ.
1: ಈ ಹೊತ್ತಿನ ಕವಿತೆ. ಕವಿತೆಯನ್ನು ಹುಡುಕುತ್ತಾ ಹೊರಟ ಅವನು ಕೇಳಿದ, ಕವಿತೆಯೆಂದರೆ ಏನು? ಕವಿತೆ ಎಲ್ಲಿದೆ? ಅದೀಗ ಏನು ಮಾಡುತ್ತಿದೆ? ತನ್ನೆಲ್ಲ ಆಸೆ ಕನಸುಗಳ ಮೂಲೆಗಿರಿಸಿ ಮನೆಯ ಒಳಗೂ ಹೊರಗೂ ಬಿಡುವಿಲ್ಲದೆ ದುಡಿವ ಅಮ್ಮನ ಸೆರಗಿನಲ್ಲಿ ನಾಳೆಗಳಿಗಾಗಿ ಜವಾಬ್ದಾರಿಯ ನೊಗ ಹೊತ್ತು ಉಳುವ ಅಪ್ಪನ ಒಡೆದ ಹಿಮ್ಮಡಿಗಳಲ್ಲಿ ಕವಿತೆಯಿದೆ. ರಸ್ತೆ ಬದಿಯಲ್ಲಿ ಹೂ ಮಾರುವ ಹೆಣ್ಣು ಮಗಳ ಕಣ್ಣುಗಳಲ್ಲಿ, ತುತ್ತು ಅನ್ನಕ್ಕಾಗಿ ಸಾಲುಗಟ್ಟಿ ನಿಂತ ಮಕ್ಕಳ ಹಸಿವಿನಲ್ಲಿ, ಮಕ್ಕಳು ಮೊಮ್ಮಕ್ಕಳ ಬರುವಿಕೆಗಾಗಿ ಕಾಯುವ ಸುಕ್ಕುಗಟ್ಟಿದ ವೃದ್ಧಾಪ್ಯರ ಹೃದಯದಲ್ಲಿ ಕವಿತೆಯಿದೆ. ಬಂಡೆಗಳ ನಡುವೆ ಚಿಗಿಯುವ ಅಂತಃಕರಣದಲ್ಲಿ, ಭಾನುಭುವಿಯ ನಿಸ್ವಾರ್ಥ ಪ್ರೀತಿಯಲ್ಲಿ, ಬಯಲಿನ ಅಗಾಧ ಪ್ರಶಾಂತತೆಯಲ್ಲಿ, ಮಾತುಗಳಾಚೆಗಿನ ಮೌನದಲ್ಲಿ ಕವಿತೆಯಿದೆ. ಕವಿತೆಯೆಂಬುದು ನೋಟಕ್ಕೆ ಕಾಣುವಂಥದ್ದಲ್ಲ, ನಮ್ಮ ನೋಟದೊಳಗಿನ ಕಾಣ್ಕೆಗೆ ದಕ್ಕುವಂಥದ್ದು. ಮತ್ತೇನಿಲ್ಲ, ಜಗತ್ತು ರೊಟ್ಟಿಗಿಂತ ಪ್ರೀತಿಗಾಗಿ ಹಸಿದಿರುವಾಗ ಈ ಹೊತ್ತಿಗೆ ಕವಿತೆಯೆಂದರೆ ಅಂತಃಕರಣ ತುಂಬಿದ ಹೃದಯ, ಆರ್ದ್ರತೆಯ ಕಣ್ಣು. ಪ್ರಸ್ತುತ ಈ ಹೊತ್ತಿನ ಕವಿತೆ ಎಂಬ ಕವಿತೆ ಪರಂಪರೆಯಿಂದಲೂ ಕವಿತೆ ಅಥವಾ ಕಾವ್ಯಕ್ಕೆ ಹೇಳಿಕೊಂಡು ಬಂದ ವ್ಯಾಖ್ಯಾನವನ್ನು ಬದಿಗೆ ಸರಿಸಿ ಕವಿತೆಯೊಂದು ಹೊಸ ವ್ಯಾಖ್ಯಾನ ಕೊಡುವ ಪ್ರಯತ್ನ ಮಾಡಲಾಗಿದೆ. ಕವಿತೆಯ ಹುಡುಕಾಡುವ ಇವತ್ತಿನವರಿಗೆ ಕವಿತೆ ನಮ್ಮ ಸುತ್ತಲೂ ಬದುಕುವ ಬದುಕುಗಳಲ್ಲಿದೆ ಮತ್ತು ಪ್ರಕೃತಿಯಲ್ಲಿದೆ ಎಂದು ಹೇಳುತ್ತಾ, ಇವುಗಳು ಬರಿಯ ನೋಟಕ್ಕೆ ದಕ್ಕುವಂಥವುಗಳಲ್ಲ, ಕಾಣುವ ಕಾಣ್ಕೆ ಇರಬೇಕು ಎಂದು ಹೇಳುತ್ತಾ, ಕ್ರೌರ್ಯಗಳೇ ತುಂಬಿರುವ ಜಗತ್ತಿನಲ್ಲಿ ಪ್ರೀತಿ, ಅಂತಃಕರಣ ಹೃದಯ, ಆರ್ದ್ರತೆಯ ಕಣ್ಣು, ಈ ಮೂರು ಇವತ್ತಿನ ಕವಿತೆಗಳು ಎಂಬುದು ಈ ಕವಿತೆಯ ಆಶಯವಾಗಿದೆ.
2: ಕವಿತೆಯ ಶೀರ್ಷಿಕೆ ಬೆಲ್ಲದಚ್ಚಾಗುವ ಬಾ ಅಂತ ಹೇಳಿ. ಬಾ, ನಾನು ನೀನು ಬೆಲ್ಲದಚ್ಚಾಗುವ ಬಾ, ಅದಕ್ಕೆ ಪ್ರೀತಿ ಎಂದು ಹೆಸರಿಡೋಣ ಬಾ. ಬಾ, ನಾನು ನೀನು ಬೆಲ್ಲದಚ್ಚಾಗುವ ಬಾ, ಅದಕ್ಕೆ ಪ್ರೀತಿ ಎಂದು ಹೆಸರಿಡೋಣ ಬಾ. ಬೆಲ್ಲದಚ್ಚನು ಯಾವ ಕಡೆಯಿಂದ ಸವಿದರೂ ನೀನು ನನಗೆ, ನಾನು ನಿನಗೆ ಅಚ್ಚುಮೆಚ್ಚು. ಬೆಲ್ಲದಚ್ಚನು ಯಾವ ಕಡೆಯಿಂದ ಸವಿದರೂ ನೀನು ನನಗೆ, ನಾನು ನಿನಗೆ ಅಚ್ಚುಮೆಚ್ಚು. ಬಾ ನನ್ನ ಹೃನ್ನಲ್ಲೇ ಬೆಲ್ಲದಚ್ಚಾಗುವ ಬಾ. ಬಾ ನನ್ನ ಹೃನ್ನಲ್ಲೇ ಬೆಲ್ಲದಚ್ಚಾಗುವ ಬಾ. ಸಂಸಾರದ ಅಕ್ಷಯ ಪಾತ್ರೆಯೊಳಿಟ್ಟು ಒಂದಾಗಿ ಸೇರಿ ವಿರಹದ ಕಾವು ಕೊಟ್ಟು, ಸಂಸಾರದ ಅಕ್ಷಯ ಪಾತ್ರೆಯೊಳಿಟ್ಟು ಒಂದಾಗಿ ಸೇರಿ ವಿರಹದ ಕಾವು ಕೊಟ್ಟು, ಮೆಲ್ಲ ಮೆಲ್ಲಗೆ ತಾಳಿ ಬೆಲ್ಲದಚ್ಚನು ಕರಗಿಸುವವಾಳಿ. ಮೆಲ್ಲ ಮೆಲ್ಲಗೆ ತಾಳಿ ಬೆಲ್ಲದಚ್ಚನು ಕರಗಿಸುವವಾಳಿ. ಸುಸವಿ ಪಾಕವಿರಸಿ ಹೀರುವ ಬಾ, ಸುಸವಿ ಪಾಕವಿರಸಿ ಹೀರುವ ಬಾ. ಪ್ರೇಮ ಪಾಕವ ಯುಗ ಯುಗಗಳಿಗೂ ಹಂಚುವ ಬಾ, ಪ್ರೇಮ ಪಾಕವ ಯುಗ ಯುಗಗಳಿಗೂ ಹಂಚುವ ಬಾ. ಬೆರೆತು ಬೆರೆತು ನಾಕ ಸೃಷ್ಟಿಸುವ ಬಾ, ಸೋತು ಸೋತು ನರಕವ ನಶಿಸುವ ಬಾ. ಬೆರೆತು ಬೆರೆತು ನಾಕ ಸೃಷ್ಟಿಸುವ ಬಾ, ಸೋತು ಸೋತು ನರಕ ನಶಿಸುವ ಬಾ. ಒಲವ ಯೋಗದಲ್ಲಿ ಜಗವ ಬೆರಗಾಗಿಸುವ ಬಾ, ಒಲವ ಯೋಗದಲ್ಲಿ ಜಗವ ಬೆರಗಾಗಿಸುವ ಬಾ. ಅಮೃತ ಪಾಕದಲ್ಲಿ ಘನವಾಗಿ ಮರಳಿ ಹರಳಿ ನಾನು ನೀನು ಪ್ರೀತಿ ಎಂಬ ಬೆಲ್ಲದಚ್ಚಾಗುವ ಬಾ. ಅಮೃತ ಪಾಕದಲ್ಲಿ ಘನವಾಗಿ ಮರಳಿ ಹರಳಿ ನಾನು ನೀನು ಪ್ರೀತಿ ಎಂಬ ಬೆಲ್ಲದಚ್ಚಾಗುವ ಬಾ. ಮಧುಕರ ಮಧುಕರಿ ನಾವಾಗಿ ಮಧುದೂತಿಯಲ್ಲಿ ಮಧುಮನೆ ಮಾಡಿ, ಮಧುಕರ ಮಧುಕರಿ ನಾವಾಗಿ ಮಧುದೂತಿಯಲ್ಲಿ ಮಧುಮನೆ ಮಾಡಿ, ಮಧುಮಾಸದಲ್ಲಿ ಮಧುರಾತ್ರಿಗೆ ಬಾಗಿ ಬೆಲ್ಲದಚ್ಚಿನ ಮಧುರ ರಸದಲ್ಲಿ ಮಿಂದಾಡಿ, ಮನುಜ ನಾನು ಮನುಜ ನೀನು ಬಾಳೋಣ ಬಾ. ಬೆಲ್ಲದಚ್ಚಿನ ಮಧುರಸದಲ್ಲಿ ಮಿಂದಾಡಿ ಮನುಜನಾನು ಮನುಜನೀನು ಬಾಳೋಣ ಬಾ. ಈ ಕವಿತೆಯ ಆಶಯ ಏನು ಅಂತಂದರೆ, ಪ್ರೇಮ ಅಂತಕ್ಕಂಥದ್ದು ಸಕಲ ಜೀವಿಗಳಿಗೂ ಬೇಕಾದಂತಹ ಒಂದು ಭಾವ ಮತ್ತು ಒಂದು ಉಸಿರು, ಜೀವನಕ್ಕೆ ಬೇಕಾದಂತಹ ಒಂದು ಉಸಿರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರೇಮ ಅಂತಕ್ಕಂಥದ್ದು ಎರಡು ಮನಸ್ಸುಗಳನ್ನು ದೈವತ್ವಕ್ಕೆ ಏರಿಸುವಂಥದ್ದು, ಪ್ರೇಮ ಅಂತಕ್ಕಂಥದ್ದು ಬದುಕಿನಲ್ಲಿ ಇದ್ದಾಗ ಬಾಳು ಒಂದು ರೀತಿ ಆ ಬೆಲ್ಲದ ಹಚ್ಚಿನ ರೀತಿಯಲ್ಲಿ ಸವಿಯಾಗಿ ಸಕಲ ಜೀವಕ್ಕೂ ಅಥವಾ ಜೀವನಕ್ಕೂ ಒಂದು ಆಸರೆಯಾಗಿ ಪ್ರೇಮ ಅಂತಕ್ಕಂಥದ್ದು ಇರ್ತದೆ ಅಂತಕ್ಕಂಥದ್ದು. ಅದರಲ್ಲೂ ದಾಂಪತ್ಯ ಜೀವಗಳಿಗೆ ಅಥವಾ ಪ್ರೇಮಿಗಳಿಗೆ ಪ್ರೇಮ ಅಂತಕ್ಕಂಥದ್ದು ಒಂದು ರೀತಿ ಸವಿ ಔತಣವೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾನು ಸಾಂಕೇತಿಕವಾಗಿ ಒಂದು ಪ್ರೇಮವನ್ನು ಬೆಲ್ಲದ ಹಚ್ಚಿಗೆ ಹೋಲಿಕೆ ಮಾಡ್ತಾ, ಆ ಬೆಲ್ಲದ ಹಚ್ಚನನ್ನು ಯಾವುದೇ ಒಂದು ಗಂಡು ಹೆಣ್ಣು ಸವಿದಾಗ, ಆ ಪ್ರೀತಿಯನ್ನು ಸವಿದಾಗ ಒಂದು ರೀತಿ ಸಿಹಿಯನ್ನು ಮನಸ್ಸಿಗೆ ಮತ್ತು ಬದುಕಿಗೆ ಕೊಡುವಂಥದ್ದು. ಹಾಗಾಗಿ ನಾನು ಈ ಬೆಲ್ಲದ ಹಚ್ಚಾಗುವ ಬಾ ಕವಿತೆಯನ್ನು ಒಂದು ರೀತಿ ಪ್ರೀತಿಯನ್ನು ಸಾಂಕೇತಿಕವಾಗಿ ಬೆಲ್ಲಕ್ಕೆ ಹೋಲಿಕೆ ಮಾಡ್ತಾ ಈ ರೀತಿ ಒಂದು ಕವಿತೆಯನ್ನು ಇಂದಿನ ಪ್ರೇಮಿಗಳಿಗಾಗಿರ್ಬೋದು ಅಥವಾ ದಾಂಪತ್ಯ ಜೀವಿಗಳಿಗಾಗಿರ್ಬೋದು ಈ ರೀತಿಯನ್ನು ನೋಡಿದಾಗ ಒಂದು ರೀತಿ ಕಾಲ್ಪನಿಕವಾಗಿ ಒಂದು ರೀತಿ ರಮ್ಯ ಮನೋಭಾವದಲ್ಲಿ ಈ ಒಂದು ಕವಿತೆಯನ್ನು ಬರೆದಿದ್ದೀನಿ ಅಂತ ಹೇಳಿ ನಾನು ಈ ಒಂದು ಕವಿತೆ ಆಶಯವನ್ನು ತಿಳಿಸ್ತೇನೆ.
3: ಕವಿತೆಯ ಶೀರ್ಷಿಕೆ ಅವಳು. ಯಾವಾಗ್ಲೂ ಕಾಡ್ತಿದ್ದ ದ್ವಂದ್ವನೆಲ್ಲ ಎತ್ತಿಟ್ಟು ಮೊದಲ ಸಲ ಬ್ಯೂಟಿ ಪಾರ್ಲರ್ ಒಳಗೆ ಕಾಲಿಟ್ಟಿದ್ಲು ಅವಳು. ಯಾವಾಗ್ಲೂ ಕಾಡ್ತಿದ್ದ ದ್ವಂದ್ವನೆಲ್ಲ ಎತ್ತಿಟ್ಟು ಮೊದಲ ಸಲ ಬ್ಯೂಟಿ ಪಾರ್ಲರ್ ಒಳಗೆ ಕಾಲಿಟ್ಟಿದ್ಲು ಅವಳು. ಸಣ್ಣದೊಂದು ಫೇರ್ ಅಂಡ್ ಲವ್ಲಿಗೂ ಹಣ ಕೊಡಿ ಎಂದು ಕೇಳ್ತಿದ್ದವಳು ಹಠ ಹಿಡಿದು ವಿರೋಧವನ್ನು ಲೆಕ್ಕಿಸದೆ ಕೆಲ್ಸಕ್ಕೆಂದು ಹೊರಟ ದಿನ ಗಂಡ ಕೇಳಿದ್ದ, ಮಗುನ ಯಾರು ನೋಡ್ಕೊಳ್ತಾರೆ? ಸಣ್ಣದೊಂದು ಫೇರ್ ಅಂಡ್ ಲವ್ಲಿಗೂ ಹಣ ಕೊಡಿ ಎಂದು ಕೇಳ್ತಿದ್ದವಳು ಹಠ ಹಿಡಿದು ವಿರೋಧವನ್ನ ಲೆಕ್ಕಿಸದೆ ಕೆಲ್ಸಕ್ಕೆಂದು ಹೊರಟ ದಿನ ಗಂಡ ಕೇಳಿದ್ದ, ಮಗುನ ಯಾರು ನೋಡ್ಕೋತಾರೆ? ಜವಾಬ್ದಾರಿ ಕೇವಲ ಹೆಣ್ಣೊಬ್ಳದೇನಾ ಅನ್ಸತ್ತು? ಜವಾಬ್ದಾರಿ ಕೇವಲ ಹೆಣ್ಣೊಬ್ಳದೇನಾ ಅನ್ಸತ್ತು? ಎತ್ತರದ ನಿಲುವುಗನ್ನಡಿಯಲ್ಲಿ ತನ್ನದೇ ಬಿಂಬವನ್ನು ನೋಡಿಕೊಂಡವಳಿಗೆ ದೇಹದ ತುಂಬ ಬದಲಾವಣೆಗಳು ಕಂಡವು. ಥೈರಾಯ್ಡ್ನ ಗುರುತುಗಳು, ಸ್ಟ್ರೆಚ್ ಮಾರ್ಕ್ಸ್ ನೋಡಿ ವಿಷಾದದ ಎಳೆ ಹಾದು ಹೋದ್ರೂ ತನ್ನೊಳಗಿಂದ ತನ್ನನ್ನು ಯಾರೂ ಬದಲಿಸಲಾರರು ಅಂದ್ಕೊಂಡ್ಲು. ಎತ್ತರದ ನಿಲುವುಗನ್ನಡಿಯಲ್ಲಿ ತನ್ನದೇ ಬಿಂಬವನ್ನು ನೋಡಿಕೊಂಡವಳಿಗೆ ದೇಹದ ತುಂಬ ಬದಲಾವಣೆಗಳು ಕಂಡವು. ಥೈರಾಯ್ಡ್ನ ಗುರುತುಗಳು, ಸ್ಟ್ರೆಚ್ ಮಾರ್ಕ್ ನೋಡಿ ವಿಷಾದದ ಎಳೆ ಹಾದು ಹೋದ್ರೂ ನನ್ನೊಳಗಿಂದ ನನ್ನನ್ನು ಯಾರೂ ಬದಲಿಸಲಾರರು ಅಂದ್ಕೊಂಡ್ಲು. ಮೇ ಐ ಹೆಲ್ಪ್ ಯು ಅಂತ ಬಂದ ಹುಡುಗಿಯ ಬಳಿ ಐ ವಾಂಟ್ ಟು ಬಿ ಬ್ಯಾಕ್ ಅಂದವಳನ್ನ ನೋಡಿ ಆ ಹುಡುಗಿ ಕಣ್ಣಲ್ಲೊಂದು ಸಣ್ಣ ಗರ್ವದ ನಗುವಿತ್ತು. ಶೂರ್ ಮ್ಯಾಮ್, ಪ್ಲೀಸ್ ಬಿ ಸೀಟೆಡ್ ಅಂದ ಹುಡುಗಿ ತನ್ನ ಕೆಲಸವನ್ನ ಶುರು ಹಚ್ಕೊಂಡಿದ್ಲು. ಮುಖದ ಮೇಲೆ ಕ್ಲೀನಿಂಗ್, ಡೀಟ್ಯಾನಿಂಗ್ ಅಂತ ಒಂದೊಂದೇ ಫೇಷಿಯಲ್ನ ಗುರುತುಗಳು ಜರಗ್ತಿದ್ರೆ ಮನಸ್ಸು ಕಾಲೇಜಿನ ದಿನಗಳ ಕಡೆಗೆ ಹೋಗಿತ್ತು. ಅದೆಷ್ಟು ಚಂದದ ಮುಕ್ತ ನಗುವೊಂದನ್ನ ಕಳ್ಕೊಂಡ್ಲು ಅಂದ್ಕೊಂಡ್ಬಿಟ್ಲು. ಮ್ಯಾಮ್ ಇಟ್ಸ್ ಡನ್ ಅಂತ ಒಂದು ತಾಸಿನ ಬಳಿಕ ಹೇಳಿದವಳನ್ನ ನೋಡಿ ಮುಗುಳ್ನಕ್ಕು ಕನ್ನಡಿಯನ್ನೊಮ್ಮೆ ನೋಡ್ಕೊಂಡ್ಲು. ದೇಹದ ಹಿಗ್ಗುವಿಕೆ ಕುಗ್ಗುವಿಕೆಯ ನಡುವೆಯೂ ತಾನೆಷ್ಟು ಚಂದ ಅನ್ಸಿತ್ತು ಅವಳಿಗೆ. ಹೌದು, ಮುಖದಲ್ಲಿ ಮೊದಲಷ್ಟು ಬಣ್ಣ ಇಲ್ಲ, ಕಣ್ಣು ಒಳಗೆ ಹೋಗಿದೆ, ತುಟಿ ವಿಪರೀತ ಡ್ರೈ ಆಗಿದೆ, ಮುಖದಲ್ಲೊಂದು ಮಾಸದ ಸುಸ್ತಿದೆ. ಆದರೂ ಆಕೆ ಸುಂದರಿಯೇ, ಶಿ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎವರ್. ಹೌದು, ಮುಖದಲ್ಲಿ ಮೊದಲಷ್ಟು ಬಣ್ಣ ಇಲ್ಲ, ಕಣ್ಣು ಒಳಗೆ ಹೋಗಿದೆ, ತುಟಿ ವಿಪರೀತ ಡ್ರೈ ಆಗಿದೆ, ಮುಖದಲ್ಲಿ ಮಾಸದ ಸುಸ್ತಿದೆ. ಆದರೂ ಅವಳು ಸುಂದರಿಯೇ, ಶಿ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎವರ್. ಈ ಕವಿತೆಯ ಆಶಯ, ನಾವು ಬಹಳಷ್ಟು ಸಲ ಬೇರೆಯವ್ರಿಗೋಸ್ಕರ ಬದುಕ್ತೀವಿ, ಅಥವಾ ತುಂಬ ಸಲ ಬೇರೆಯವ್ರಿಗೋಸ್ಕರ ಬದುಕ್ತೀವಿ, ಕಮಿಟ್ಮೆಂಟ್ಸಿಗೆ ಬದುಕ್ತೀವಿ, ಅಥವಾ ನಾವು ಯಾವುದೋ ಕಮಿಟ್ಮೆಂಟನ್ನು ನಾವು ಮಾಡ್ಕೊಂಡಿದ್ದಕ್ಕೆ ಬದುಕ್ತೀವಿ, ಬೇರೆ ಯಾರಿಗೋ ನಮ್ಮ ಬದುಕುಗಳನ್ನು ಒಂದಷ್ಟು ವರ್ಷಗಳು ಅಡ ಇಟ್ಟು ಬದುಕ್ತೀವಿ. ಬಟ್ ವಾಪಸ್ ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ಸಿಕ್ಕಿದ್ದೇನು? ತುಂಬ ಸಲ ನನಗೆ ಅನಿಸುತ್ತೆ ನಾನು ಕಣ್ಣು ಕೆಳಗಡೆ ಕಪ್ಪು ಬಿಟ್ಟರೆ ಬೇರೇನೂ ಕಾಣಿಸಿಲ್ಲ ಇದುವರೆಗೂ ಅಂತ ಹೇಳಿ. ಸೊ ಹಾಗಾಗಿ ಎಷ್ಟೋ ಸಲ ನಮ್ಮನ್ನು ನಾವು ಕಮ್ಬ್ಯಾಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಸಣ್ಣ ಸಣ್ಣ ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ನಮ್ಮೊಳಗಿನ ನಮ್ಮನ್ನು ಹುಡುಕಿಕೊಳ್ಳುವ ಎಲ್ಲರಿಗೂ ಈ ಕವಿತೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಇದನ್ನು ಬರ್ತಿದ್ದೀನಿ.
4: ಕವನದ ಶೀರ್ಷಿಕೆ ರೈತ. ದೇಶದ ಬೆನ್ನೆಲುಬು ರೈತ, ಅವನ ಕಾಯಕದಿ ದೇಶಕ್ಕೆ ಹಿತ. ಉರಿಯುವ ಬಿಸಿಲು ಬರಲಿ, ಸುರಿಯುವ ಮಳೆಯೇ ಬರಲಿ, ಬಿಡಲಾರನು ಬಿತ್ತಿ ಉಳುವುದನ್ನು. ಅವನಲ್ಲವೇ ಭುವಿಗೆ ಒಡೆಯನು, ದೇಶಕ್ಕೆ ನೀಡುವ ತುತ್ತು ಅನ್ನವ, ಕಾಯಕದೊಳಗೆ ದೇವರ ಕಾಣುವ. ನಿರ್ಮಲವಾದ ಮನ ರೈತನದು, ಅನ್ಯಾಯ ಕಂಡರೆ ಅವನಿಗಾಗದು. ಭೂಮಿ ತಾಯಿಗೆ ನಮಸ್ಕರಿಸುವ, ಶ್ರಮವಹಿಸಿ ಬೆಳೆ ಬೆಳೆಯುವ ರೈತನಿಗೆ ದೇಶದ ಜನರು ಧನ್ಯ. ರೈತನೇ ಈ ದೇಶದ ಗಣ್ಯ. ಮದ್ದು ಸಿಡಿಯಲಿ, ರಾಜರೇ ಸಾಯಲಿ, ಆತಂಕವಿಲ್ಲ ಇವಗೆ ಹೂಳುವ ಎತ್ತಿಗೆ. ಎಡವು ಬಡಿದರೆ ಮನದಲ್ಲಿ ನೋವು ಇವಗೆ. ಮಳೆಗಾಗಿ ಕೊರಗುವ, ಬೆಳೆಗಾಗಿ ತಾನಿತ್ಯ ಬೇಯುವ ರೈತನೇ ಜಗದ ಚಿಂತಕ, ರೈತನೇ ಜಗದ ಸುಧಾರಕ. ಕವಿತೆಯ ಆಶಯ: ಈ ದೇಶದ ಪ್ರಮುಖ ಶಕ್ತಿ ರೈತ. ರೈತನ ಪರಿಶ್ರಮ ದೇಶಕ್ಕೆ ಹಿತವಾಗುತ್ತದೆ. ರೈತನು ಮಳೆ ಬಿಸಿಲು ಎನ್ನದೆ ಬೆಳೆ ಬೆಳೆದು ದೇಶಕ್ಕೆ ಅನ್ನ ನೀಡುವನು. ಫಸಲು ಬರಲಿ ಬಾರದಿರಲಿ, ಎದಗುಂದದೆ ಉತ್ತಿ ಉಳುವುದನ್ನು ಎಂದಿಗೂ ಬಿಡನು. ರೈತನು ದೈವ ಸ್ವರೂಪಿಯಾಗಿರುತ್ತಾನೆ.
2: ಕವನದ ಶೀರ್ಷಿಕೆ ಕರುಣೆಯ ಕೊಳ. ಪ್ರಭುತ್ವದ ಕಾಲದಲ್ಲಿತ್ತು ನನಗೆ ವೈಭವ, ಪ್ರಭುತ್ವದ ಕಾಲದಲ್ಲಿತ್ತು ನನಗೆ ವೈಭವ, ಮಳೆ ಸಿರಿದು ಉಕ್ಕುತ್ತಿತ್ತು ನನ್ನ ಒಡಲು. ಶುದ್ಧವಾಗಿ ನಾನು ಎಲ್ಲರ ಮನೆ ಸೇರುತ್ತಿದ್ದೆ, ಊರಿನ ಆರೋಗ್ಯದ ಮೂಲವಾಗಿದ್ದೆ. ದೇವಳದ ಮುಂದೆ ನಾನು ನಳನಳಿಸುತ್ತಿದ್ದೆ, ದಿನವೂ ಲಿಂಗಾಭಿಷೇಕ ನನ್ನೊಡಲ ಜಲದಿಂದ. ಅಡಿಯಿಂದ ಮುಡಿ ಸೇರಿ ಪಾವನವಾಗುತ್ತಿದ್ದೆ, ಮಂದಿರ ಪ್ರಾಂಗಣ ಶುಚಿಗೊಳಿಸುತ್ತಿದ್ದೆ. ನನ್ನಿಂದಲೇ ನಡೆಯುತ್ತಿತ್ತು ಊರ ಹಬ್ಬ, ಪೂಜೆ ಪಡೆಯುತ್ತಿದ್ದೆ ಹೂಮಳೆ ಒದಿಕೆಯಿಂದ. ರಾಜಮಹಾರಾಜರು ನನ್ನಲ್ಲಿಳಿದು ಮಿಂದು ತಲೆಗೊತ್ತಿಕೊಂಡು ಪಾವನವೆಂದು ಕರಜೋಡಿಸುತ್ತಿದ್ದರು. ನನ್ನ ಬದುಕಾಯಿ ತಿಂದು ರೋಗಗ್ರಸ್ತ, ಪ್ರಜಾಪ್ರಭುತ್ವದಲ್ಲಿ ನಾ ಯಾರಿಗೂ ಮುಖ್ಯವಲ್ಲ. ನಾನಾಗಿದ್ದೇನೆ ಊರ ಕಲ್ಮಶಗಳ ತೊಟ್ಟಿ, ಮಡಿಯ ಗರತಿ ನಾನಿಂದು ಬರಿಮೈಲಿಗೆ, ಮಡಿಯ ಗರತಿ ನಾನಿಂದು ಬರಿಮೈಲಿಗೆ. ನನ್ನತ್ತ ಸುಳಿಯರು ಯಾರು ಇಂದು? ಕ್ರಿಮಿಕೀಟ ವಿಷ ಜಂತುಗಳ ಒಡಲಿಗಿರಿಸಿದರು, ವೈಭವವ ಮುರಿದು ನನ್ನ ವಿಧವೆ ಮಾಡಿದರು. ಈ ಆಧುನಿಕ ಮಾನವರು ನನ್ನಲ್ಲಿ ಕೊಳಚೆ ತುಂಬಿದರು. ಇಂದು ನಾನಾಗುತ್ತಿಯೇ ಊರ ರೋಗದ ಮೂಲ, ವಾಸನೆಯಿಂದ ಬಳಲುತ್ತಿಯೇ ಕೇಳಿರನ್ನ ನೋವ. ಈಜುವ ಮಕ್ಕಳ ಕಿತ್ತುಕೊಂಡಿರಿ ನೀವು, ನನ್ನ ವೈಭವವ ಕಳಚಿದಿರಿ ನೀವು. ಇಂದು ನನ್ನಿಂದ ಓಡುತ್ತಿರುವಿರಿ ದೂರ, ನೀವು ಮಾಡಿದ್ದೇ ಅಲ್ಲವೇ ಈ ಘನಘೋರ. ನಿಮ್ಮ ಸಾಕಿದ ನನಗೇಕಿ ಶಿಕ್ಷೆ? ಓ ಮಾನವರೇ, ನಾನಿಂದು ನಿಮಗೆ ಬೇಡವಾದಿನಿ. ಓ ಮಾನವರೇ, ನಾನಿಂದು ನಿಮಗೆ ಬೇಡವಾದಿನಿ. ಕವನದ ಆಶಯ: ಆಧುನಿಕತೆಗೆ ಒಗ್ಗುತ್ತಿರುವ ಸಮಾಜವು ನಮ್ಮ ನೆಲಮೂಲ ಜಲಮೂಲಗಳ ಇತಿಹಾಸವನ್ನು ಮರೆತು ಅವುಗಳ ನಾಶಕ್ಕೆ ಕಾರಣವಾಗುತ್ತಿವೆ.
0: ಕವನದ ಶೀರ್ಷಿಕೆ ಅವಳು. ಅವಳ ಕೈಯಲ್ಲಿರುವ ಲೇಖನಿ ಅವಳೆಲ್ಲ ಭಾವನೆಗಳ ವಾರಸುಧಾರಿಣಿ. ಅವಳು ಸಿಟ್ಟಿನಲ್ಲಿರುವಾಗ ಜ್ವಾಲಾಮುಖಿಯಂತೆ ಕಾಗದದ ಮೇಲೆ ಹರಿಯುವುದು, ಅವಳು ಸಂತೋಷದಲ್ಲಿದ್ದಾಗ ಅದು ಸಂಭ್ರಮದಿಂದ ನರ್ತಿಸುವುದು, ಅವಳು ನೋವಿನಲ್ಲಿದ್ದಾಗ ಅದು ಅಳುವಿನ ಪ್ರತೀಕವಾಗುವುದು. ಅವಳು ಕವನ ಬರೆಯಲು ಶುರು ಮಾಡಿದ್ದು ತನ್ನ ಆತ್ಮವನ್ನು ತಾನು ಸಂತೈಸಿಕೊಳ್ಳಲು. ಅವಳ ಕವನ ಹರಿಯುವುದು ಅವಳ ಹೃದಯದಿಂದಲೇ. ಕತ್ತಿಗಿಂತ ಲೇಖನಿಯು ಅತ್ಯಂತ ಶಕ್ತಿಯುತವಾದ ಆಯುಧ ಅಂತ ಹೇಳ್ತಾರೆ. ಲೇಖನಿಯನ್ನು ಹಿಡಿದ ಲೇಖಕಿಯು ತನ್ನೆಲ್ಲ ಭಾವನೆಗಳನ್ನು ಕಾಗದದ ಮೇಲೆ ಸುಲಲಿತವಾಗಿ ಹರಿಬಿಡ್ತಾಳೆ. ಹೇಳಿಕೊಳ್ಳಲು ಸಾಕಷ್ಟು ಇರುತ್ತದೆ. ಕೇಳುವ ಮನ ಜೊತೆಯಲ್ಲಿ ಇಲ್ಲದೇ ಇದ್ದಾಗ ಅವಳ ಲೇಖನಿ ಪುಸ್ತಕಗಳೇ ಆಕೆಯ ಸ್ನೇಹಿತರಾಗುತ್ತಾರೆ. ಬರೆಯುತ್ತಲೇ ಆಕೆಗೆ ತಿಳಿಯದೆ ಕವಯತ್ರಿಯಾಗಿ ಬಿಡುತ್ತಾಳೆ.
5: ಕವಿತೆಯ ಶೀರ್ಷಿಕೆ ದಿಂಬಿನ ಮಡಿಲು. ನನ್ನಯ ದಿಂಬಿದು ಅಮ್ಮನ ಮಡಿಲು, ನನ್ನಯ ದಿಂಬಿದು ಅಮ್ಮನ ಮಡಿಲು, ಅಮ್ಮನಿರದ ವೇಳೆಯಲ್ಲಿ ನಾನು ಮಲಗುವ ಜೋಕಾಲಿ. ಅಮ್ಮನಿಗೂ ಹೇಳದ ಗುಟ್ಟನು ದಿಂಬಿನೊಡನೆ ಹೇಳುವೆ, ಯಾರಿಗೂ ಹೇಳದಿರಲು ಭಾಷೆಯನ್ನು ಕೊಳ್ಳುವೆ. ಯಾರೂ ಕೇಳದ ನನ್ನ ಮಾತುಗಳ ಕಿವಿಕೊಟ್ಟು ಕೇಳುತ್ತ, ನನ್ನ ಹೃದಯದ ಮಿಡಿತವ ಹೇಳದಿದ್ದರೂ ತಿಳಿಯುತ್ತ, ಆನಂದ ಜಲಕ್ಕೂ ಅಶ್ರುಜಲಕ್ಕೂ ಪಾಲುದಾರನ ಮಾಡುವ ನನ್ನಯ ದಿಂಬಿದು ಅಮ್ಮನ ಮಡಿಲು. ಅಮ್ಮನ ದನಿಯಲ್ಲಿ ಜೋಗುಳ ಹಾಡಿ, ಮೆತ್ತನೆ ಸ್ಪರ್ಶಿಸಿ ತಲೆಯನ್ನು ತೀಡಿ, ಗುಮ್ಮನ ಕರೆಯದೆ ಪ್ರೀತಿಸುತ್ತ, ನಿದಿರೆಯ ಲೋಕಕ್ಕೆ ಒಯ್ಯುವುದು ಅಮ್ಮನ ಮಡಿಲಿದು ನನ್ನಯ ದಿಂಬು. ಅಪ್ಪನ ತೋಳೆಂದು ತಬ್ಬಿಕೊಂಡಾಗ, ಅಕ್ಕನ ಬೆನ್ನೆಂದು ಒರಗಿಕೊಂಡಾಗ, ನಾನೇ ಅವರೆಂದು ಸಂತೈಸುವ ಬಂಧು. ಅಮ್ಮನ ಮಡಿಲಿದು ನಲ್ಮೆಯ ದಿಂಬು, ನನ್ನಯ ದಿಂಬಿದು ಅಮ್ಮನ ಮಡಿಲು. ಪ್ರಸ್ತುತ ಸಂದರ್ಭದಲ್ಲಿ ಹಾಸ್ಟೆಲ್ಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಮನೆಯಿಂದ ದೂರವಿದ್ದು ಒಂಟಿಯಾಗಿ ಕೆಲಸಕ್ಕೆ ಹೋಗುವಂತಹ ಅನೇಕರಿಗೆ ದಿಂಬು ಯಾವ ರೀತಿಯಲ್ಲಿ ಅದು ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಈ ಒಂಟಿ ಜೀವಗಳು ತಮ್ಮ ನೋವು ನಲಿವು ಮುಂತಾದ ಖಾಸಗಿ ಮಾತುಗಳನ್ನು ದಿಂಬಿನೊಂದಿಗೆ ಹೇಳಿಕೊಂಡು ಹೊಗರಾಗ್ತಾರೆ. ಅಪ್ಪ ಅಮ್ಮನೊಂದಿಗೆ ಹೇಳಲಾಗದ ವಿಷಯಗಳನ್ನು ಹೇಳಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೂ ಸಹ ದಿಂಬು ಸಹಕಾರಿಯಾಗಿದೆ. ಒಂಟಿ ಜೀವಿಗಳು ದಿಂಬನ್ನು ತಬ್ಕೊಂಡು ತಮ್ಮ ತಂದೆಯ ತೋಳನ್ನು ತಬ್ಬಿಕೊಂಡಿರೋ ಹಾಗೆ ಭಾವಿಸಿ ಸುಖಪಡ್ತಾರೆ. ಅಕ್ಕನ ಬೆನ್ನಿಗೊರಗಿ ಆಟವಾಡುವ ಹಾಗೆ, ಅಮ್ಮನ ಮಡಿಲಿನಲ್ಲಿ ಮಲಗಿ ನಿದ್ರಿಸುವ ಹಾಗೆ ತನ್ನ ದಿಂಬು ಸಹಕಾರಿಯಾಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಒಂಟಿತನದ ಜೀವನದಲ್ಲಿ ದಿಂಬಿನ ಪಾತ್ರವನ್ನು ಕವಿತೆ ಹೇಳುತ್ತೆ.
3: ಶೀರ್ಷಿಕೆ ಪಾರಿಯ ಸೀರೆ. ಕವಿತೆಯ ಆಶಯ ಹೀಗಿದೆ: ಸೀರೆ ಭಾರತೀಯ ಸಂಸ್ಕೃತಿಯ ಪ್ರತೀಕ. ಹೆಣ್ಣು ಮಕ್ಕಳಿಗೆ ಸೀರೆ ಎಂದರೆ ಯಾವಾಗಲೂ ಅಚ್ಚುಮೆಚ್ಚು. ಮುಖ್ಯವಾಗಿ ರೇಷ್ಮೆ ಸೀರೆ ದುಬಾರಿ ಹಾಗೂ ಎಲ್ಲರೂ ಬಯಸುವ ಒಂದು ಸೀರೆ ಆಗಿರುತ್ತದೆ. ಆದರೆ ಈ ಕವಿತೆಯಲ್ಲಿ ರೇಷ್ಮೆ ಹುಳು ಹಾಗೂ ಸೀರೆಯ ತಯಾರಿಕೆಯನ್ನು ವಿವಿಧ ರೀತಿಯಲ್ಲಿ ತೆರೆದಿಡುತ್ತಾ, ಕೊನೆಗೆ ಕವಿತೆಯಲ್ಲಿ ಬರುವ ನಾಯಕಿ ಸೀರೆ ಖರೀದಿಸುವ ನಿರ್ಧಾರದ ಬಗ್ಗೆ ಸಾಲುಗಳು ಗಮನ ಸೆಳೆಯುತ್ತದೆ. ಬಂಗಾರದ ನೂಲನರಸಿ ಹೊರಟಳು ಪಾರಿ, ಲಂಗಾದಾವಣಿ ತೊಟ್ಟು. ಬಂಗಾರದಂತಹ ನೂಲನರಸಿ ಹೊರಟಳು, ಆಜುಬಾಜಿನಲ್ಲಿವೆ ಹಿಪ್ಪುನೇರಳೆಯ ಗಿಡಗಳು. ಬಂಗಾರದ ನೂಲನರಸಿ ಹೊರಟಳು ಪಾರಿ, ಲಂಗಾದಾವಣಿ ತೊಟ್ಟು. ಬಂಗಾರದಂತಹ ನೂಲನರಸಿ ಹೊರಟಳು ಪಾರಿ, ಆಜುಬಾಜಿನಲ್ಲಿವೆ ಹಿಪ್ಪುನೇರಳೆಯ ಗಿಡಗಳು. ಮಿಂಚುತ್ತಿವೆ ಮೊಟ್ಟೆಗಳು ಪಾರಿಯ ರವಿಕೆಯ ಮೇಲಿರುವ ಬಿಳಿ ಹರಳುಗಳಂತೆ ಮಿಂಚುತ್ತಿವೆ ರೇಷ್ಮೆ ಮೊಟ್ಟೆಗಳು. ಇನ್ನೂ ಕಾಯಬೇಕು, ಹುಳು ಮಾಗಬೇಕು, ಪಿಸುಗುಟ್ಟಿತಾಕೆಯ ಬಣ್ಣದ ಝುಮುಕಿ. ಇನ್ನೂ ಕಾಯಬೇಕು, ಹುಳು ಮಾಗಬೇಕು, ಪಿಸುಗುಟ್ಟಿತಾಕೆಯ ಬಣ್ಣದ ಝುಮುಕಿ. ಕಾದಳು ಪಾರಿ ಚಿನ್ನದಂತಹ ನೂಲನ್ನು ಸ್ಪರ್ಶಿಸಲು ನವವಧು ಹಸೆಮಣೆ ಏರಲು ಕಾಯುವಂತೆ ಕಾದಳಾಕೆ. ಕಾದಳು ಪಾರಿ ಚಿನ್ನದಂತಹ ನೂಲನ್ನು ಸ್ಪರ್ಶಿಸಲು ನವವಧು ಹಸೆಮಣೆ ಏರಲು ಕಾಯುವಂತೆ ಕಾದಳಾಕೆ. ಜಾಕಿ ಕಟ್ಟುವುದೀಗ ನೋಡು ಚಂದ್ರಿಕೆಯ ಬಳಿ ಓಡು. ಜಾಕಿ ಕಟ್ಟುವುದೀಗ ನೋಡು ಚಂದ್ರಿಕೆಯ ಬಳಿ ಓಡು. ಕೂಗಿತಾಕೆಯ ಬೆಳ್ಳಿ ಗೆಜ್ಜೆ. ಚಂದ್ರಿಕೆಯ ತುಂಬ ಗೋಲಾಕಾರದ ಜಗವಿರಲು ತಿರುಗುತ್ತಿದೆ ಬಂಗಾರದ ನೂಲು. ಪಾರಿಯ ಮುಂದೆ ಪುಟ್ಟ ಜೀವ ಕೊತ ಕೊತ ಕುದಿಯುತ್ತಾ ಆಗಸ ಸೇರುವ ಸಮಯವೀಗ. ಪಾರಿಯ ಮುಂದೆ ಪುಟ್ಟ ಜೀವ ಕೊತ ಕೊತ ಕುದಿಯುತ್ತಾ ಆಗಸ ಸೇರುವ ಸಮಯವೀಗ. ಪಾರಿ ನೋಡು ಇದೇ ದಾರ ಇರುವುದಿದಕ್ಕೆ ಚಿನ್ನದ ಮೌಲ್ಯ. ಉಟ್ಟರೆ ರೇಷ್ಮೆ ಸೀರೆ ಬಂದ ಹಾಗೆ ರಾಣಿ ಕಳೆ ಎಂದು ಬೀಗಿತಾಕೆಯ ಗಾಜಿನ ಬಳೆ. ಪಾರಿಯ ಅಂಗೈಲೀಗ ರೇಷ್ಮೆ ನೂಲು ಎದುರಿಗಿವೆ ಮಳಿಗೆಯೊಳಗೆ ಅಂದದ ಸೀರೆಗಳ ಸಾಲು. ಎದುರಿಗಿವೆ ಮಳಿಗೆಯೊಳಗೆ ಅಂದದ ಸೀರೆಗಳ ಸಾಲು. ಕೂಡಿಸಿಟ್ಟ ನಾಣ್ಯದ ಕೈಚೀಲ ಹಿಡಿದ ಪಾರಿಯ ಸುತ್ತ ಆವಿಯಾದ ಜೀವಗಳ ಮೌನವ್ರತ. ವಾಸ್ತವ ದರ್ಪಣದೆದುರೀಗ ದ್ವಿತ್ವಮನ. ಕೂಡಿಸಿಟ್ಟ ನಾಣ್ಯದ ಕೈಚೀಲ ಹಿಡಿದ ಪಾರಿಯ ಸುತ್ತ ಆವಿಯಾದ ಜೀವಗಳ ಮೌನವ್ರತ. ವಾಸ್ತವ ದರ್ಪಣದೆದುರೀಗ ದ್ವಿತ್ವಮನ. ಪಾರಿಯ ಅಂಗೈಲೀಗ ರೇಷ್ಮೆ ನೂಲು ಎದುರುಗಿರುವ ಮಳಿಗೆಯೊಳಗಿವೆ ಅಂದದ ಸೀರೆಗಳ ಸಾಲು. ಕೂಡಿಸಿಟ್ಟ ನಾಣ್ಯದ ಕೈಚೀಲ ಹಿಡಿದ ಪಾರಿಯ ಸುತ್ತ ಆವಿಯಾದ ಜೀವಗಳ ಮೌನವ್ರತ. ವಾಸ್ತವ ದರ್ಪಣದೆದುರೀಗ ದ್ವಿತ್ವಮನ.
6: ಕವಿತೆಯ ಶೀರ್ಷಿಕೆ ಅಮರ ಪ್ರೇಮ, ಕೊನೆಯಿಲ್ಲದ ಪ್ರೇಮ. ನಾನು ನಿನ್ನನ್ನು ಅಸಂಖ್ಯಾತ ರೂಪಗಳಲ್ಲಿ ಅಸಂಖ್ಯಾತ ಬಾರಿ ಪ್ರೀತಿಸಿದ್ದೇನೆ ಎಂದು ತೋರುತ್ತದೆ. ಜೀವನದ ನಂತರದ ಜೀವನದಲ್ಲಿ, ಆಯಸ್ಸಿನ ನಂತರದ ಆಯಸ್ಸಿನಲ್ಲಿ ಎಂದೆಂದಿಗೂ. ನನ್ನ ಮಂತ್ರಮುಗ್ಧ ಹೃದಯವು ಗೀತೆಗಳ ಮಾಲೆಯನ್ನು ಕಟ್ಟುತ್ತದೆ ಮತ್ತು ಪುನಃ ತಯಾರಿಸುತ್ತದೆ. ನೀನು ಉಡುಗೊರೆಯಾಗಿ ತೆಗೆದುಕೊಂಡು ನಿನ್ನ ಕುತ್ತಿಗೆಯಲ್ಲಿ ಸುತ್ತಲೂ ಹಲವಾರು ವಿಧಾನಗಳಲ್ಲಿ ಧರಿಸಲೆಂದು ಜೀವನದ ನಂತರದ ಜೀವನದಲ್ಲಿ, ಆಯಸ್ಸಿನ ನಂತರದ ವಯಸ್ಸಿನಲ್ಲಿ ಎಂದೆಂದಿಗೂ. ನಾನು ಪ್ರೀತಿಯ ಬಗೆಗಿನ ಹಳೆಯ ವೃತ್ತಾಂತಗಳನ್ನು ಕೇಳಿದಾಗಲೆಲ್ಲ ಅದರ ಹಿಂದಿನ ನೋವು, ಅದರ ಹಳೆಯ ಕಥೆಯು ಬೇರೆಯಾಗಿರುವುದು ಅಥವಾ ಒಂದಾಗಿರುವುದು. ನಾನು ಮೇಲೆ ಮೇಲೆಂಬಂತೆ

0: ಗತಕಾಲವನ್ನು ದಿಟ್ಟಿಸಿದಾಗ ಕೊನೆಯಲ್ಲಿ ನೀನು ಹೊರಬರುವೆ. ಧ್ರುವ ನಕ್ಷತ್ರದ ಬೆಳಕನ್ನು ಧರಿಸಿ ಕಾಲದ ಕಗ್ಗತ್ತಲನ್ನು ಸೀಳುತ್ತಾ ಹೊರಹೊಮ್ಮುವಂತೆ ನೀನು ಒಂದು ಪ್ರತೀಕವಾಗಿ ಶಾಶ್ವತವಾಗಿ ನೆನಪಿನಲ್ಲುಳಿಯುತ್ತೀಯ. ನೀನು ಒಂದು ಪ್ರತೀಕವಾಗಿ ಶಾಶ್ವತವಾಗಿ ನೆನಪಿನಲ್ಲುಳಿಯುತ್ತೀಯ. ನಾನು ಹಾಗೂ ನೀನು ಜಲಧಾರೆ ಕರೆತರುವ ಹೊಳೆಯ ಮೇಲೆ ತೇಲಾಡಿದ್ದೇವೆ. ಸಮಯದ ಹೃದಯ ಭಾಗದಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯಾಗಿದ್ದೇವೆ. ನಾವು ಲಕ್ಷಾಂತರ ಪ್ರೇಮಿಗಳೊಂದಿಗೆ ಆಡಿದ್ದೇವೆ, ಇರುವುದನ್ನು ಹಂಚಿಕೊಂಡಿದ್ದೇವೆ. ನಮ್ಮ ಭೇಟಿಯ ಸಿಹಿಯಾದ ನಾಚಿಕೆಯನ್ನು, ಅದೇ ಮಾಧುರ್ಯವಾದ ಕೊನೆಯ ವಿದಾಯದ ಕಣ್ಣೀರಿನ ಕ್ಷಣಗಳನ್ನು ಹಳೆಯದಾದ ಪ್ರೇಮವಾದರೂ ಅದು ಮತ್ತೆ ಮತ್ತೆ ಹೊಸತನದೊಂದಿಗೆ ನವೀಕರಣಗೊಳ್ಳುತ್ತಲೇ ಶಾಶ್ವತವಾಗಿ ರೂಪುಗೊಳ್ಳುತ್ತದೆ. ಇಂದು ಅದು ನಿನ್ನ ಪಾದಗಳಲ್ಲಿ ರಾಶಿಯಾಗಿದೆ, ಅದು ನಿನ್ನಲ್ಲಿಯೇ ತನ್ನ ಅಂತ್ಯವನ್ನು ಕಂಡುಕೊಂಡಿದೆ. ಹಿಂದಿನ ಮತ್ತು ಎಂದೆಂದಿನ ಎಲ್ಲಾ ಮನುಷ್ಯರ ದಿನಗಳ ಪ್ರೀತಿ, ವಿಶ್ವವ್ಯಾಪಿ ಸಂತಸ, ವಿಶ್ವವ್ಯಾಪಿ ದುಃಖ, ವಿಶ್ವವ್ಯಾಪಿ ಬದುಕು, ಎಲ್ಲಾ ಪ್ರೇಮಿಗಳ ನೆನಪುಗಳು ನಮ್ಮ ಈ ಒಂದು ಪ್ರೇಮದೊಂದಿಗೆ ಸಮ್ಮಿಲನವಾಗಿದೆ. ಹಾಗೂ ಪ್ರತಿ ಕವಿಯ ಪುರಾತನ ಮತ್ತು ಶಾಶ್ವತ ಹಾಡುಗಳು ಸಹ. ಇಲ್ಲಿ ಪ್ರೇಮ ಅನ್ನುವಂತಹದ್ದು, ಪ್ರೀತಿ ಅನ್ನುವಂತಹದ್ದು ಎಷ್ಟು ಅಮರವಾಗಿದೆ, ಎಷ್ಟು ಶಾಶ್ವತವಾಗಿದೆ. ಯಾಕಂತಂದ್ರೆ ನಾವು ಒಂದು ಜೀವಿಯನ್ನು ನೋಡ್ಲಿ ಅಥವಾ ಒಂದು ಸಸ್ಯವನ್ನು ನೋಡ್ಲಿ, ಎಲ್ಲದಕ್ಕೂ ಕೂಡ ಮೂಲ ಕಾರಣ ಪ್ರೀತಿ. ಇಲ್ಲ ಅಂತಂದ್ರೆ ಅಲ್ಲಿ ಗೌರವ ಇರೋದಿಲ್ಲ, ಗೌರವ ಇಲ್ಲ ಅಂತಂದ್ರೆ ಅಲ್ಲಿ ನಾವು ಏನೋ ಒಂದು ಅಚೀವ್ ಮಾಡೋದಿಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಏನಪ್ಪ ಅಂತಂದ್ರೆ ಇಲ್ಲಿ ಪ್ರೇಮ ಅನ್ನುವಂತಹದ್ದು ಎಷ್ಟು ಶಾಶ್ವತವಾಗಿದೆ, ಎಲ್ಲಾ ಪುರಾತನವಾದಂತಹ ಹಳೆಯದಾದಂತಹ ಪ್ರೀತಿಯನ್ನ ಹೊಸತನದೊಂದಿಗೆ, ಇಡೀ ಜಗತ್ತಿನ ಪ್ರೀತಿಯನ್ನ ನಾನು ನಿನ್ನಲ್ಲಿ ಹಂಚ್ಕೋತಾ ಇದ್ದೀನಿ, ನಾವಿಬ್ರು ಇಡೀ ಜಗತ್ತಿನ ಪ್ರೀತಿಯನ್ನ ಅದರ ಪ್ರತೀಕವಾಗಿ ನಾವು ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ ಅನ್ನುವಂತಹದ್ದನ್ನ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಆಮೇಲೆ ಪ್ರೀತಿ ಅಂತಂದ್ರೆ ನಾವು ಹಾಗೆ ಹೀಗೆ ಇರಬೇಕು ಅನ್ನುವಂತಹದ್ದಾಗಿರ್ಬೋದು, ಅಥವಾ ಒಂದು ದೈಹಿಕ ಸಂಬಂಧವೇ ಆಗಿರ್ಬೋದು ಅನ್ನುವಂತಹದ್ದನ್ನ ನಾವು ನೋಡ್ಬೇಕಾಗಿರೋದಿಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ ಮಾನಸಿಕವಾಗಿರುವಂತಹ ಒಂದು ಒಲವಾಗಿರ್ಬೋದು, ಅದು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಮಾನಸಿಕವಾಗಿ ಎಷ್ಟು ಬಲವನ್ನ ಪಡ್ಕೊಳ್ಳುತ್ತೋ ಅಷ್ಟು ಸ್ಟ್ರೆಂತ್ ಅಥವಾ ಅಷ್ಟು ಒಂದು ಸೊಬಗನ್ನ ನೀಡ್ತಾ ಬರುತ್ತೆ ನಮ್ಮ ಪ್ರೀತಿ ಅನ್ನುವಂತಹದ್ದು. ಹಾಗಾಗಿ ಪ್ರೀತಿ ಯಾವತ್ತಿದ್ರೂ ಕೂಡ ಅಮರ, ನಾನು ಕಡಿಮೆ ಪ್ರೀತಿಸ್ತೀನಿ, ನಾನು ಜಾಸ್ತಿ ಪ್ರೀತಿಸ್ತೀನಿ, ಸುಳ್ಳು ಪ್ರೀತಿಸ್ತೀನಿ, ನಿಜ ಪ್ರೀತಿಸ್ತೀನಿ, ಯಾವುದು ಕೂಡ ಇಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಪ್ರೀತಿಗೆ ಯಾವುದೇ ಒಂದು ಗಡಿ, ಭಾಷೆ ಯಾವುದು ಕೂಡ ಇಲ್ಲ ಅಂತ ನನಗೆ ಅನ್ಸುತ್ತೆ. ಪ್ರೀತಿ ಅನ್ನುವಂತಹದ್ದು ತನ್ನ ಪ್ರೇಮಿಯ ಎದುರಿಗೆ ಇಡೀ ಜಗತ್ತಿನ ಎಲ್ಲಾ ಪ್ರೇಮವನ್ನ ತಂದು ನಿನ್ನ ಪಾದಕ್ಕೆ ಸುರಿತೀನಿ, ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ ಅನ್ನುವಂತಹ ಒಂದು ಆ ಒಂದು ದೈವಿಕ ಸ್ಥಿತಿಯನ್ನ ತಲುಪಿರುವಂತಹ ಪ್ರೇಮ ಇದು. ಪ್ರೀತಿ ಅಂತಂದ್ರೆ ಹಾಗೆ ಅಂತ ನನಗೆ ಅನ್ಸುತ್ತೆ.
1: ಇದುವರೆಗೆ ಕವನಮಾಲೆ ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಕವನಗಳನ್ನ ವಾಚಿಸಿದವರು ಗಣೇಶ್ ಡಿಎಸ್, ಭಾವನಾ, ದರ್ಶನ್, ಗೌರಿ ಅದಮ್ಯ, ಗುರುದತ್ ಹಳೇಪುರ, ಲಕ್ಷ್ಮೀ ಕಿಶೋರ್ ಅರಸ್, ಲಾವಣ್ಯ, ಸುಷ್ಮಿತಾ ಸುಖಿಭವ್, ವಿಜಯ್ ಹಾಗೂ ಯಶಸ್ವಿನಿ. ನಿರ್ಮಾಣ ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಇದು ಆಕಾಶವಾಣಿ ಮೈಸೂರು.

ವೇಳೆ ಸರಿಯಾಗಿ 8:29:30. ಇನ್ನು ಮುಂದೆ ಕೇಳೋಣ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮೊದಲಿಗೆ 1942 ಅ ಲವ್ ಸ್ಟೋರಿ ಚಿತ್ರಕ್ಕಾಗಿ ಕುಮಾರ್ ಸಾನು ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿನ ಈ ಹಾಡು.

ಇದುವರೆಗೂ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ವೇಳೆ ಇನ್ನೇನು 8:45 ಆಗ್ತಾ ಇದೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳುಗರೆ, ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಗ್ರೌಂಡ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಡೆಯುತ್ತಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಮುಂದುವರಿಯಲಿದೆ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮುಂದುವರಿಯಲಿದೆ.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಸಿಕ್ಕಿಲ್ಮಾಲಾ ಚಂದ್ರಶೇಖರ್ ಅವರ ಕೊಳಲು ವಾದನ ಮೂಡಿಬಂತು.

ಕೆಳಗರೆ ಇದೊಂದು ಪ್ರಕಟಣೆಯನ್ನು ಗಮನಿಸಿ. 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದ ಒಳಗೆ ಇರುವ ಮೈಸೂರು ತಾಲೂಕಿನ 10ನೇ ತರಗತಿ, ಎಸ್ಎಸ್ಎಲ್ಸಿ ನಂತರದ ಪಿಯುಸಿ, ಡಿಪ್ಲೊಮಾ, ಐಟಿಐ, ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, ಬಿಎಡ್, ಪೋಸ್ಟ್ ಗ್ರಾಜುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ sSP.postmetric.karnataka.gov.in ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ದಿನಾಂಕ 31-1-2027 ಒಳಗೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ನಿಗದಿಯಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಸೀಡಿಂಗ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ವಿವರಗಳು ಹಾಗೂ ಎನ್ಎಸ್ಪಿ ಒಟಿಆರ್ ವ್ಯಾಲಿಡೇಷನ್ನೊಂದಿಗೆ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು ಪೂರ್ವ ಬಡಾವಣೆ, ಪಡುವಾರಹಳ್ಳಿ, ಮೈಸೂರು 12. ದೂರವಾಣಿ ಸಂಖ್ಯೆ 08212520910 ಅಥವಾ ಮೊಬೈಲ್ ಸಂಖ್ಯೆ 0888-04-21982 ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ವೇಳೆ ಸರಿಯಾಗಿ 10:30.

0: ಅಲ್ವಾ, ತಲೆಯಲ್ಲಿ ಏನೇನೋ ಇಟ್ಕೊಂಡು ತರಕಾರಿ ಹೆಚ್ಚಿದ್ರೆ ಹಿಂಗೆ ಕಣೆ ಆಗೋದು ನೋಡಿ, ಎಷ್ಟು ರಕ್ತ ಹೋಗ್ತಾ ಇದೆ, ಎಷ್ಟೊಂದು ರಕ್ತ.
1: ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಏನೂ ಆಗಿಲ್ಲ, ಏನೋ ಸ್ವಲ್ಪ ಕುಯಿತು ಅಷ್ಟೇ. ನೀ ಯಾಕೆ ತಲೆ ಕೆಡಿಸ್ಕೋತಾ ಇದೀಯಾ?
0: ಹೌದೇ, ನಾನು ತಲೆ ಕೆಡಿಸ್ಕೊಳ್ದೆ ನಿನ್ಗೆ 29 ವರ್ಷ ಆಗ್ತಾ ಇದೆ, ಮನೆ ಕೆಲಸ ಮಾಡಿಕೊಂಡು ಕಾಲ ಕಳೆಯೋ ಹಂಗಾಯ್ತಲ್ಲ, ನಿನಗೂ ಒಂದು ಮನೆ ಸಂಸಾರ ಅಂತಾಗೋದು ಯಾವಾಗ?
1: ಮತ್ತೆ ಶುರು ಮಾಡಿದ್ಯಾ ಅದೇ ರಾಗ? ಆಗೋ ಸಮಯಕ್ಕೆ ಎಲ್ಲ ಆಗುತ್ತೆ.
0: ಆಗೋ ಸಮಯ ಆಗೋ ಸಮಯ ಅಂತ ಕಾಯ್ತಾ ಕೂತ್ಕೊಂಡಿದ್ರೆ ನನ್ನ ಆಯಸ್ಸು ಮುಗಿಯೋವರೆಗೂ ಏನೂ ಆಗಲ್ಲ. ಇತ್ತು ಮಗ ಕುಡ್ದಿಯಲ್ಲೋ ಬಿದ್ದಿರ್ತಾನೆ, ನೀನು ತಾಯಿ ಮನೆ ಅಣ್ಣ ಅಂತ ಅಂದ್ಕೊಂಡು ವಯಸ್ಸಿಗೆ ಮೀರಿ ಜವಾಬ್ದಾರಿ ಹೊತ್ಕೊಂಡು ಸೋರಕ್ತಾ ಇದೀಯ, ಎಲ್ಲ ನಾ ನೋಡ್ಬೇಕಾಗಿ ಬಂತಲ್ಲೇ.
1: ಅಯ್ಯೋ ಅಮ್ಮ, ನಿನ್ಗೆ ಮೊದಲೇ ಆರೋಗ್ಯ ಸರಿ ಇಲ್ಲ, ಇಲ್ಲದ್ರೆ ಚಿಂತೆ ಮಾಡಿಕೊಂಡು ಸುಮ್ಮನೆ ಯಾಕೆ ಆರೋಗ್ಯ ಕೆಡಿಸ್ಕೋತೀಯ? ಎಲ್ಲ ಆಗುತ್ತೆ, ಅಣ್ಣನ ಮದುವೆ ಅಂತ ಆದರೆ ಸರಿ ಹೋಗ್ತಾನೆ, ಬರೋ ಹೆಣ್ಣು ಜೋರಾಗಿದ್ರೆ ಎಲ್ಲ ಒಂದು ಹದ್ದು ಬಸ್ತಕ್ಕೆ ತರ್ತಾಳೆ.
0: ಏನಾದರೂ ಆಗ್ಲಮ್ಮ, ನಾನು ಹೋಗಿ ಮಲಕ್ಕೋತೀನಿ. ಬಂತು ಒಂದ್ಸತ್ತು ನಿಮ್ಮ ಅಣ್ಣನ ಸವಾಲು,
2: ಆ ಭ್ರಾಂತಿ ಈ ಭ್ರಾಂತಿ ಕುಡಿದಾಗ ಎಲ್ಲ ಶಾಂತಿ, ಅಳುವಾಗ ಕುಡಿತ ನಗುವಾಗ ಕುಡಿತ.
1: ಓ ಮಾವ ಬನ್ನಿ ಬನ್ನಿ, ಅಮ್ಮ ಮಾವ ಬಂದಿದ್ದಾರೆ.
3: ಹೇಗಿದೆಯಾ ಸುಮತಿ? ಅಮ್ಮ ಹೇಗಿದ್ದಾಳೆ? ಈ ದರಿದ್ರ ನನ್ನ ಮಗ ನನಗೆ ದಾರಿಲಿ ಸಿಕ್ತ ನೋಡು, ಆಗಲೇ ಮೂಗಿನ ತನಕ ಏರಿಸ್ಕೊಂಬಿಟ್ಟಿದ್ದಾನೆ ನೋಡು. ಊರು ಸುಧಾರಿಸಿದ್ರು ಇವನು ಉದ್ಧಾರ ಆಗೋ ಲಕ್ಷಣ ಕಾಣೆ.
1: ಕಾಫಿ ತಗೊಳ್ಳಿ ಮಾಮ.
0: ಹೇಗಿದೆಯಾ ಅಣ್ಣ, ಊರಲ್ಲೆಲ್ಲ ಹೇಗಿದ್ದಾರೆ?
3: ನೋಡಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅಂದಾಗೆ ನೀನು ಹೇಗಿದೆಯಾ?
0: ಇದೀನಿ ನೋಡು, ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ, ಮಗಳು ಒಂದು ಒಳ್ಳೆ ಕಡೆ ಸೇರ್ಕೊಂಡು ಬಿಟ್ರೆ ನೋಡ್ಕೊಂಡು ಆನಂದವಾಗಿ ಕಣ್ಣು ಮುಚ್ಚಿಬಿಡ್ತೀನಿ ಅಣ್ಣ.
3: ಏನು ಸುನಂದ ಮಾತಾಡ್ತೀನಿ ನೋಡು, ಕಣ್ಣು ಮುಚ್ಚೋ ಮಾತಲ್ಲ ಬೇಡ ನೋಡು. ನಮ್ಮ ಸುಮತಿಗೆ ಒಳ್ಳೆ ಕಡೆ ಸಂಬಂಧ ಕೂಡಿ ಬಂದಿದೆ, ಎಲ್ಲ ನಾವು ನೆನೆಸ್ಕೊಂಡಾಗಾದರೆ ಬರೋ ತಿಂಗಳೊಳಗೆ ಎಲ್ಲ ಮುಗಿದು ಹೋಗುತ್ತೆ.
0: ಹೌದಾ? ಎಲ್ಲಿ ಸಂಬಂಧ ಅಣ್ಣ? ಹುಡುಗ ಏನು ಮಾಡ್ತಾ ಇದ್ದಾನೆ?
3: ಹುಡುಗ ದೊಡ್ಡ ಕೆಲಸದಲ್ಲಿದ್ದಾನೆ.
0: ಓ,
3: ನಿನ್ನ ಮಗಳು ಸುಖವಾಗಿ ಹಾಯಾಗಿ ಇರೋ ಸಂಬಳ ಬರುತ್ತೆ ಅವನಿಗೆ, ಕಂಪ್ಯೂಟರ್ ಇಂಜಿನಿಯರ್ ಬೇರೆ. ಅಷ್ಟೇ ಅಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗೂ ಇದ್ದಾನೆ. ಅಂದಹಾಗೆ ನಿಂಗೆ ಗೊತ್ತಾ? ಅದೇಮ್ಮ, ಮೊದಲು ಇಲ್ಲಿ ನಮ್ಮ ವಾಸು ಮೇಷ್ಟ್ರು ಅಂತಿದ್ರಲ್ಲ.
0: ವಾಸು ಮೇಷ್ಟ್ರು?
3: ಅದೇ ವಾಸು ಮೇಷ್ಟ್ರು ಇದ್ದಲ್ಲ, ಅವ್ರ ಮಗನೇ ಇವನು.
0: ಯಾವ ವಾಸು ಮೇಷ್ಟ್ರು? ಓ, ಆ ಹೆಂಚಿನ ಮನೆ ವಾಸು ಮೇಷ್ಟ್ರು. ಆಸ್ತಿ ಎಲ್ಲ ಮಾರಿ ಬೆಂಗಳೂರಿಗೆ ಹೋದ್ರಲ್ವಾ ಅವರು? ಅವ್ರ ಮಗನ ಇವನು?
3: ಹ್ಞೂ, ಕರೆಕ್ಟಾಗಿ ಹೇಳಿದೆ, ಅವ್ರ ಮಗನೇ. ನೋಡು, ಅವನು ಮದುವೆ ಬೇಡ ಅಂತ ಕೂತಿದ್ದಂತೆ, ತಂದೆ ಹಟ್ಟಕ್ಕೆ ಕಟ್ಟು ಬಿದ್ದು ಕಡೆಗೂ 35ನೇ ವರ್ಷಕ್ಕೆ ಮದುವೆ ಒಪ್ಪಿಗೆ ಕೊಟ್ಟ. ಅಂದಾಗೆ ಅವನ ಸಂಬಂಧಿಕರು ನನಗೆ ಚೆನ್ನಾಗಿ ಗೊತ್ತು.
0: ಹೌದೇನು?
3: ಅವ್ರಿಗೆ ನಮ್ಮ ಸುಮತಿ ವಿಷಯ ತಿಳಿಸ್ದೆ, ಹೇಳಿದಾಗ ವಾಸು ಮೇಷ್ಟಿಗೆ ನಿಮ್ಮ ಮಗಳು ಅಂತ ಗೊತ್ತಾಗಿ ಮಗನ ಒಪ್ಪಿಸಿದಾರೆ ಕಣಮ್ಮ. ನೋಡು, ಅವನಿಗೆ ಕೂಡ ಕೈ ತುಂಬ ಕೆಲಸ.

0: ಇದ್ದರೂ ತನ್ನ ಹೆಂಡತಿ ಆಗ್ಬರೋಳು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರಬೇಕು, ಜೊತೆಗೆ ಈ ಸಂಪ್ರದಾಯ ಎಲ್ಲ ಗೊತ್ತಿದ್ದರೆ ಸಾಕು ಅಂತ ಹೇಳಿದ್ದಾನೆ.
1: ಓಹೋ, ಅಲ್ಲ ಅಣ್ಣ, ವಾಸು ಮೇಷ್ಟ್ರು ಊರು ಬಿಟ್ಟರು ಸಂಬಂಧ ಬಿಡೋಕ್ಕಾಗಲಿಲ್ಲ ನೋಡು. ದೇವ್ರೆ, ಇದೊಂದು ಸಂಬಂಧ ಕುದುರ್ಬಿಟ್ರೆ ಮದುವೆ ಅಂತ ಒಂದು ಆಗಿಬಿಟ್ರೆ
0: ಆಗುತ್ತೆ ಬಿಡಮ್ಮ. ಅವರು ಮದುವೆ ತುಂಬ ಸರಳವಾಗಿರಬೇಕು ಅಂತಿದ್ದಾರೆ.
1: ಹಾಗೇನು
0: ಹೆಚ್ಚು ಆಡಂಬರ ಇಲ್ಲದೆ ಮದುವೆ ನಡೀಬೇಕು, ಕೊಡೋದು ತಗೊಳ್ಳೋದು ಏನು ಬೇಡ ಅಂತಿದ್ದಾರೆ. ಆದ್ರಿಂದ ನಮ್ಮ ಸುಮತಿ ಒಪ್ಪಿಗೆ ಒಂದು ಸಿಕ್ಕಿಬಿಟ್ರೆ ಸುನಂದ.
1: ಅವಳು ಒಪ್ಪದೆ ಏನು ಮಾಡ್ತಾಳೆ ಬಿಡೋಣ.
0: ಸುಮತಿ
2: ಏನು ಮಾವ?
0: ನೋಡಮ್ಮ, ನಾವಿಷ್ಟೊತ್ತು ಮಾತಾಡಿದ್ದು ಕೇಳಿಸ್ಕೊಂಡೆ ಅನಿಸುತ್ತೆ. ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಸಂಬಳ ಬರುತ್ತೆ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು, ಇನ್ಮುಂದೆ ಆದರೂ ಸಂತೋಷದಿಂದಿರು. ನಿನ್ನ ಒಪ್ಪಿಗೆನ ಅವ್ರಿಗೆ ತಿಳಿಸ್ಬಿಡ್ತೀನಿ, ಅಂದಹಾಗೆ ನಿನಗೆ ಒಪ್ಪಿಗೆ ತಾನೆ?
2: ಅಲ್ಲ, ನಾನು ಮದುವೆ ಆಗಿ ಹೋದರೆ ಅಮ್ಮ,
0: ಅದಕ್ಕೆಲ್ಲ ಒಂದು ವ್ಯವಸ್ಥೆ ಆಗುತ್ತೆ. ಅಮ್ಮನ ನೋಡ್ಕೊಳ್ಳೋಕ್ಕೆ ಅಂದಹಾಗೆ ನಾವೆಲ್ಲ ಇಲ್ವಾ? ನೋಡು, ನೀನು ಮದುವೆ ಆಗಿ ಹೋದರೆ ನಿನ್ನ ಅಣ್ಣನಿಗೆ ಒಂದು ಜವಾಬ್ದಾರಿ ಬರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ.

0: ಹಲೋ
1: ಹಲೋ, ನಾನು ಕಣಯ್ಯ. ಏನು ಇನ್ನು ಸವಾರಿ ಹೊರಗಡೆ ಹೋಗಿಲ್ವಾ
0: ಮಾವ? ಇಲ್ಲ ಮಾವ, ಇನ್ನೂ ಇದು ನಾನು ಕುಡಿಯಲ್ಲ. ನಾನು ಆವತ್ತು ನಾನು ಕುಡಿಯಲ್ಲ.
1: ಆಯ್ತಪ್ಪ ಆಯ್ತಪ್ಪ, ಹೀಗಂತ ನೀನು 50ನೇ ಸರಿ ಹೇಳ್ತಾ ಇರೋದು. ನಿನ್ನ ಮಾತು ನಮ್ದೋನು ಅಷ್ಟೇ.
0: ಇಲ್ಲ ಮಾವ.
1: ಸರಿ, ಅಲ್ಲಿ ಸುಮತಿ ಸುನಂದ ಯಾರಾದರೂ ಇದ್ದಾರ?
0: ಇಲ್ಲ ಮಾವ, ಈ ಸರ್ತಿ ಖಂಡಿತ ಬಿಡ್ತೀನಿ ನಾನು. ಸುಮತಿ ಹಾಲು ಕೊಡೋಕೆ ಹೋಗಿದ್ದಾಳೆ, ಅಮ್ಮ ಇದ್ದಾಳೆ. ಒಂದು ನಿಮಿಷ ಕೊಡ್ತೀನಿ ಮಾವ. ಅಮ್ಮ,
2: ಯಾರ್ದು ಫೋನು?
0: ಮಾವಂದು ಮಾ.
2: ಹಾಂ ಕೊಡು. ಹಲೋ ಹಲೋ
1: ಹಲೋ, ಸುನಂದ. ನಿನ್ನ ಮಗನಿಗೆ ಕೊನೆಗೂ ಬುದ್ಧಿ ಬಂದಾಗ ಆಗಿದೆ.
2: ಏನೋ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬಿಟ್ಟರೆ ಅವನಿಗೂ ಒಳ್ಳೆಯದು, ಮನೆಗೂ ಒಳ್ಳೆಯದು. ಅವನ ವಿಷಯ ಬಿಡು, ಏನು ನೀನು ಫೋನ್ ಮಾಡಿದ್ದು?
1: ಅದೇನಮ್ಮ, ಮೊನ್ನೆ ಹೇಳಿದ್ನಲ್ಲ ನೋಡು, ಅವರು ನಾಡಿದ್ದು ಮನೆಗೆ ಬರ್ತಾ ಇದ್ದಾರೆ. ಫೋಟೋ ನೋಡಿ ಒಪ್ಕೊಂಡಿದ್ದಾರೆ. ನಾಡಿದ್ದು ಮನೆಗೆ ಬಂದಮೇಲೆ ಹುಡುಗಿ ನೋಡಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ತಾರಂತೆ. ಅಂದಾಗೆ ನಾವು ಅವ್ರಿಗೆ ಈ ತಿಂಗಳೊಳಗೆ ಮದುವೆ ಮುಗಿಸ್ಕೊಡ್ಬೇಕಂತೆ. ಅವರು ತುಂಬ ಆತುರದಲ್ಲಿದ್ದಾರೆ.
2: ಅಲ್ಲ ಅಣ್ಣ, ಅಲ್ಲ ಅಣ್ಣ, ನಾವು
1: ನೋಡಮ್ಮ, ಏನು ತೊಂದರೆ ಇಲ್ಲಮ್ಮ, ನಾವೆಲ್ಲ ಇದೀವಲ್ಲಮ್ಮ. ಇಷ್ಟೊಳ್ಳೆ ಸಂಬಂಧ ಸಿಕ್ಕಿರುವಾಗ
2: ಆಯ್ತಣ್ಣ, ಎಲ್ಲ ಒಳ್ಳೇದಾದರೆ ಸಾಕಷ್ಟೆ. ಕೇಳಿದ್ನೇನು, ನಾಡಿದ್ದವ್ರು ಬಂದಾಗ ನೀನ್ ಕುಡಿದ್ ಬಂದ್ರೆ ಎಲ್ಲ ಹಾಳಾಗಿ ಹೋಗುತ್ತೆ ಈ ಜನ್ಮದಲ್ಲಿ. ಆಮೇಲೆ ನಿನ್ ತಂಗಿಗೆ ಮದ್ವೆ ಆಗಲ್ಲೋ, ಈ ಮನೇನೂ ಉದ್ಧಾರ ಆಗಲ್ವೋ? ಇನ್ ಮುಂದೆ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋ ತಗೊಳ್ಳೋ.
0: ಇಲ್ಲಮ್ಮ ನೋಡು, ನೀನು ಯಾವುದಕ್ಕೂ ತಲೆ ಬಿಸಿ ಮಾಡ್ಕೋಬೇಡ. ಅಂದಾಗೆ ನಾನು ಹೋಗಿ ಈ ವಿಷಯನ ಸುಮತಿಗೆ ಹೇಳ್ಬಿಡ್ತಾ ಬರ್ತೀನಮ್ಮ.

0: ಅಲ್ವೋ ಪ್ರಕಾಶ್, ನೀವೊಂದು ನ್ಯೂಸ್ ಕೇಳಿದೆ ಕಣ, ಅಂತೂ ನೀನು ಬ್ರಹ್ಮಚಾರಿ ವ್ರತ ಮುಗಿಸ್ಬಿಟ್ಟೆ, ಇನ್ನು ನಮ್ಮ ಕೈ ಸಿಗಲ್ಲ ನೀನು.
1: ಹೌದು ಕಣ, ತಂದೆ ನನ್ನ ಮುಂದೆ ಕಣ್ಣು ಹಾಕಿದ್ರು, ಹಾಗೆ ಅಂತ ಒಪ್ಕೊಂಡಿದ್ದೀನ.
0: ಹುಡುಗಿ ಆಗಿದ್ದಾಳು,
1: ಹಳ್ಳಿಯಲ್ಲಿ ಬೆಳೆದವಳು ಕಣ, ತುಂಬ ಆಕ್ಟಿವ್ ಆಗಿದ್ದಾಳಂತೆ.
0: ಸರಿ, ಬೆಸ್ಟ್ ಆಫ್ ಲಕ್ ತಕ್ಕ. ಮದುವೆ ಕರಿತೀವೋ ಇಲ್ವೋ
1: ನೋಡೋ, ಇಂಟಿಮೇಟ್ ಸರ್ಕಲ್ ಮಾತ್ರ ಕರಿತಾ ಇದ್ದೀನಿ ಕಣ.
0: ಸರಿ,
1: ಧಾಮ್ ಧೂಮ್ ಆಗಿ ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ. ನೋಡೋ, ನಮ್ಮ ತಂದೆಗೂ ಇದೇ ಇಷ್ಟ ಕಣ, ಸಾವಿರಾರು ಜನ ಬರೋದು, ಅವರು ಕುಡಿದು ತಿಂದು ಅರ್ಧಂಬರ್ಧ ಬಿಟ್ಟು ಹೋಗೋದು, ಆ ಚೌಲ್ಟ್ರಿಗೆ ಲಕ್ಷಾಂತರ ಕೊಡೋದು, ಇವೆಲ್ಲ ಯಾಕೋ ನೋಡೋ. ಮದುವೆ ಅಂದರೆ ಒಂದು ಕಮಿಟ್ಮೆಂಟ್ ಕಣ, ಬೇಕಾದವ್ರು ಇದ್ದು ಹರಿಸಿದ್ರೆ ಸಾಕು. ಅದನ್ನು ಬಿಟ್ಟು ಈ ಆಡಂಬರದ ಮದುವೆ ನನಗೂ ಇಷ್ಟ ಅಲ್ಲ ಬಿಡ.
0: ಅಂತೂ ಅಲ್ಲ, ನಿನ್ನ ತತ್ವಗಳು, ನಿನ್ನ ಮದುವೆ, ನಿನ್ನ ಸಂಸಾರ ಎಲ್ಲ ಚೆನ್ನಾಗಿದೆ. ಹಾಂ, ಎಲ್ಲ ಚೆನ್ನಾಗಿ ಸರಿ ಹೋಗೋ ಕಾಲ ಬಂದ್ಬಿಟ್ಟಿದೆ ಕಣ. ಓಕೆ ಪ್ರಕಾಶ್ ಬರಲಾ?
1: ಓಕೆ ಮಾ, ಓಕೆ ಸಿಗೋಣ.

0: ಓ ಬನ್ನಿ ಬನ್ನಿ, ಕೂತ್ಕೊಳ್ಳಿ, ನೀರು ತಗೊಳ್ಳಿ. ಸುಮತಿ, ಕಾಫಿ ತೊಗೊಂಡು ಬರಮ್ಮ.
1: ನಮಗಂತೂ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ, ಮದುವೆ ಯಾವಾಗ ಇಟ್ಕೊಳ್ಳೋಣ, ಆದಷ್ಟು ಬೇಗ ಆಗ್ಬಿಡ್ಬೇಕು ನೋಡಿ.
0: ತಾವು ಯಾವಾಗ ಹೇಳ್ತೀರೋ ಅವಾಗ.
1: ಇನ್ನು ಒಂದು ತಿಂಗಳೊಳಗೆ ಎಲ್ಲ ಮುಗಿದು ಹೋಗಬೇಕು. ಆಮೇಲೆ ಅವನು ಫಾರಿನ್ಗೇನೋ ಹೋಗ್ತಾ ಇದ್ದಾನೆ.
0: ಆಯ್ತಾಯ್ತು, ಖಂಡಿತ ಆಗಲಿ. ಮತ್ತೆ ಕೊಡೋದು ತಗೊಳ್ಳೋದು?
1: ಛೇ ಛೇ ಛೇ ಛೇ ಛೇ, ಅದೆಂಥ ಮಾತು, ಅದೆಲ್ಲ ಏನು ಬೇಡ. ಸರಳವಾಗಿ ಮದುವೆ ಮಾಡಿಕೊಡಿ ಸಾಕು. ನನ್ನ ಮಗಂಗೂ ಅದೆಲ್ಲ ಇಷ್ಟ ಆಗಲ್ಲ. ಕೊನೆಗೂ ಈ ಹಳ್ಳಿ ಋಣ ಇಲ್ಲಿ ತನಕ ಎಳ್ಕೊಂಬಂತು ನೋಡಿ.
2: ಎಕ್ಸ್ಕ್ಯೂಸ್ ಮೀ, ನಾನು ಹುಡುಗಿ ಇದ್ದೆ, ಸ್ವಲ್ಪ ಮಾತಾಡ್ಬೋದಾ?
0: ಅಗತ್ಯವಾಗಿ.

0: Excuse me. Hello, excuse me. ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ? ಏನಾಯ್ತು ನಿಮಗೆ? ಈ ಸಂಬಂಧ ಇಷ್ಟ ಇಲ್ಲ ಅಂದರೆ ಹೇಳಿಬಿಡಿ, ಸಂಕೋಚ ಏನೂ ಇಟ್ಕೋಬಿಡಿ. ಅಥವಾ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ದಕ್ಕೇನಾದ್ರು ಬೇಜಾರಾಯ್ತಾ? ನಾನು ತುಂಬ ನೇರವಾಗಿ ಮಾತಾಡೋ ಮನುಷ್ಯ.
1: ಹಾಗೇನಿಲ್ಲ.
0: ಮತ್ತೇನು, ನೀವು ಹೀಗೆ ಹೇಳ್ತಾ ಇದ್ರೆ ನಾನೇನು ತಿಳ್ಕೊಬೇಕು ಹೇಳಿ? ಎಲ್ಲ ಗಾಬರಿ ಆಗಿದ್ದಾರೆ.
1: ಅದೊಂದು ಕರ್ಮ. ಹೊರಗೆ ಕುಡ್ಕೊಂಡು ಬಂದಿರೋದು ನನ್ನ ಅಣ್ಣ. ಒಂದು ವಾರದಿಂದ ಬಿಟ್ಟಿದ್ದವನು ಮತ್ತೆ ಕುಡ್ದಿದ್ದಾನೆ.
0: ಓಹೋ, ಅವರೇನಾ ನಿಮ್ಮ ಅಣ್ಣ? ನಮ್ಮ ತಂದೆ ಹೇಳ್ತಾ ಇದ್ರು.
1: ಹೌದು.
0: ನೋಡಿ ನೋಡಿ ಏನಾಯ್ತು, ನಿಮ್ಮ ಅಣ್ಣ ಕುಡುಕ, ನಾವು ಈ ಸಂಬಂಧ ಬಿಟ್ಟೋಗ್ತೀವಿ ಅಂತನಾ? ಛೇ, ನಮಗೆ ಇಷ್ಟ ಆಗಿರೋದು ನೀವು, ನಾನು ಮದುವೆ ಆಗ್ತಿರೋದು ನಿಮ್ಮನ್ನ. ಕಮಾನ್ ಕಮಾನ್. ಓಕೆ, ಚೀರಪ್ ಚೀರಪ್.

0: ಹಾಯ್ ಸುಮಿ. ಆಯಿತು, ಮದುವೆ ಸಂಭ್ರಮ ಎಲ್ಲ ಮುಗೀತು. ಇನ್ನು ಆಫೀಸು, ಜಾಬು, ಪ್ರಮೋಷನ್ನು, ಅಬ್ರಾಡು, ಅದ್ರ ಕಡೆ ಗಮನ ಕೊಡಬೇಕು. ನೋಡು, ಇವತ್ತು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ನನಗೋಸ್ಕರ ಊಟ ಕಾಯ್ಬೇಡ.
1: ಇದೇನ್ರಿ, ಮದುವೆ ಆಗಿ 10 ದಿನದೊಳಗೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ನಾನೊಬ್ಳೆ ಇಷ್ಟು ದೊಡ್ಡ ಮನೇಲಿ ಹೇಗಿರೋದು? ನನಗೆ ಬೇಜಾರಾಗತ್ತೆ, ಬೇಗ ಬನ್ನಿ.
0: ಬೇಜಾರು ಅಂದರೆ ಹೇಗೆ? ನೋಡು, TV ಇದೆ, DVD ಇದೆ, ಬುಕ್ಸ್ ಇದೆ. ನಾನು ಆವಾಗವಾಗ ನಿನಗೆ ಫೋನ್ ಮಾಡ್ತಾ ಇರ್ತೀನಿ, ಬರಲಾ?
1: ಓಕೆ ಸರಿ, ಬೇಗ ಬಂದ್ಬಿಡಿ.

0: ಹಲೋ ಹಲೋ.
1: ಹಲೋ ಸುನಂದ,
0: ಹಾಂ
1: ನಾನಮ್ಮ, ಹೇಗಿದ್ಯಾ?
0: ಚೆನ್ನಾಗಿದ್ದೀನಿ.
1: ಅಂತೂ ಸುನಂದ ಗೆದ್ದು ಬಿಟ್ಟೆ. ಮಗಳನ್ನೊಂದು ಒಳ್ಳೆ ಕಡೆ ಸೇರಿಸ್ಬಿಟ್ಟು ಒಂದು ದೊಡ್ಡ ಜವಾಬ್ದಾರಿಯನ್ನು ಕಳ್ಕೊಂಡು ಹಗುರಾಗ್ಬಿಟ್ಟೆ ಅಲ್ವಾ?
0: ಎಲ್ಲ ನೀವುಗಳು ಮಾಡಿದ್ದು, ನಾನೇನು ಮಾಡಿದೆ? ಚೆನ್ನಾಗಿದ್ರೆ ಸಾಕಪ್ಪ ಅವರು.
1: ಚೆನ್ನಾಗಿರ್ತಾಳೆ ಬಿಡಮ್ಮ, ಚೆನ್ನಾಗಿರ್ತಾಳೆ ಬಿಡು. ಅವಳಿಗೇನಮ್ಮ ಕಡಿಮೆ? ಈಗ ಸ್ವಂತ ಬಂಗ್ಲೆ ಇದೆ, ಕಾರು ಇದೆ, ಮೇಲಾಗಿ ಒಳ್ಳೆ ಗಂಡ ಇದ್ದಾನೆ, ಅದು ಅಲ್ಲದೆ ಕೈ ತುಂಬ ಸಂಬಳ ಬರುತ್ತೆ, ಮನೇಲಿ ಎಲ್ಲನೂ ಇದೆ ನೋಡು. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಈಗ ಅವಳು ಸುಖವಾಗಿರಲಿ.
0: ಹೌದಪ್ಪ, ಅವಳು ಸುಖವಾಗಿರಬೇಕು. ಹಾಂ, ಸುಖದಲ್ಲಿ ನಮ್ಮನ್ನು ಮರ್ತಂಗೆ ಕಾಣತ್ತೆ. ಫೋನೇ ಇಲ್ವಲ್ಲ ಅವಳದು.
1: ಇಲ್ಲಮ್ಮ ಮಾಡ್ತಾಳೆ ಬಿಡು. ನೋಡು, ಹೊಸ ಜೋಡಿಗಳು ಅವ್ರ ಪಾಡಿಗೆ ಅವ್ರ ಖುಷೀಲಿ ತೇಲ್ತಾ ಇರ್ತಾರೆ. ಅಂದ ಹಾಗೆ ನಿಂಗೆ ಮಗಳನ್ನ ಬಿಟ್ಟವ್ರಿಗೆ ಕಷ್ಟ ಆಗುತ್ತೆ ಅನಿಸುತ್ತೆ. ನೋಡಮ್ಮ, ಹಂಗಿದ್ರೆ 4 ದಿನ ನೀನು ನೋಡು ಇಲ್ಲಿಗೆ ಬಂದ್ಬಿಡು.
0: ಅಯ್ಯೋ ಅಯ್ಯೋ, ಇಲ್ಲಪ್ಪ, ಇಲ್ಲ ಇಲ್ಲ, ಎಲ್ಗೂ ಬರಲ್ಲ. ಇರೋ ಜೀವನನ ರಾಮಕೃಷ್ಣ ಅಂತ ಇಲ್ಲೇ ಕಳಿತೀನಿ.
1: ಸರಿ, ಹೇಗಿದ್ದಾನಮ್ಮ ನಿನ್ನ ಕುಮಾರ ಕಂಠೀರವ? ಮತ್ತೇನಾದರೂ ಶುರು ಮಾಡಿದಾನ?
0: ಇಲ್ಲಪ್ಪ, ಸ್ವಲ್ಪ ಜವಾಬ್ದಾರಿ ಅನ್ನೋದು ಬರ್ತಾ ಇದೆ. ಹಾಲು ಗೀಲು ಎಲ್ಲ ಅವನೇ ನೋಡ್ಕೊಳ್ತಾ ಇದ್ದಾನೆ.
1: ಪರವಾಗಿಲ್ವೇ?
0: ಮನೆಗೆ ಸಾಮಾನು ಅವನೇ ತರ್ತಾ
1: ಬೇಷ್
0: ಇದ್ದಾನಪ್ಪ.
1: ನೋಡಮ್ಮ, ಇನ್ ಬಾಟ್ಲು ಮುಟ್ಟಿದ್ರೆ ಸಾಯ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಿನ್ ಮೀರ್ ಕುಡಿದ್ರೆ ಅಷ್ಟೇ. ನೋಡಮ್ಮ, ನೀನ್ ಸ್ವಲ್ಪ ನಿಗಾ ವಹಿಸ್.
0: ಹೌದಪ್ಪ.
1: ಅಂದಾಗೆ ನಾನು ಬರೋ ವಾರದಲ್ಲಿ ಬರ್ತೀನಿ.
0: ಆಯ್ತಣ್ಣ, ಆಯ್ತು. ನೀವು ಸ್ವಲ್ಪ ಹೇಳ್ತಾ ಇದ್ರೆ ಅವನ ದಾರಿಗೆ ಬರ್ತಾನೆ ಅನ್ಸುತ್ತೆ. ಮನೇಲಿ ಎಲ್ಲಾರನ್ನು ಕೇಳ್ದೆ ಅಂತ ಹೇಳಣ್ಣ.
1: ಆಯ್ತಮ್ಮ ಹೇಳಿ. ಅಂದ್ರೆ ಏನು ಏನು ಕೆಮ್ತಾ ಇದೆಯಲ್ಲಮ್ಮ, ಆರಾಮಿಲ್ವೇ?
0: ಸ್ವಲ್ಪ ಕೆಮ್ಮಷ್ಟೇ.
1: ನೋಡಮ್ಮ, ಮೊದಲು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋ.
0: ಏನಿಲ್ಲಪ್ಪ, ಸ್ವಲ್ಪ ಸ್ವಲ್ಪ ಕೆಮ್ಮು. ಡಾಕ್ಟ್ರು ಬೇಡ, ಏನು ಬೇಡ.
1: ನೋಡಮ್ಮ, ಆರೋಗ್ಯ ನೋಡ್ಕೊಳಮ್ಮ, ಆರೋಗ್ಯ ನೋಡ್ಕೋ. ಅಂದಾಗೆ ನಾನು ಮುಂದಿನ ವಾರ ಬರ್ತೀನಿ.
0: ಆಯ್ತು.
2: ಅಯ್ಯೋ, 8 ಕಾಲಾಯಿತು, ಇನ್ನೂ ಬಂದಿಲ್ವಲ್ಲ ಇವರು. 6:30ಗೆ ಬರೋರು, ಏನು ಕೆಲಸನೋ ಏನೋ. ಕೆಲಸಕ್ಕೆ ಅಂತ ಕೂತ್ಕೊಂಡ್ರೆ ಮನೆ ಇದೆ, ಹೆಂಡತಿ ಇದ್ದಾಳೆ ಅನ್ನೋ ಗಮನನೇ ಇರಲ್ಲ. ಬರಲಿ, ಇವತ್ತು ಜಗಳ ಆಡ್ಬಿಡ್ತೀನಿ. ಇಷ್ಟು ದೊಡ್ಡ ಮನೇಲಿ ಒಬ್ಬಳೇ ಇರೋದು ಹೇಗೆ? ಅವ್ರಿಗೇನು ಗೊತ್ತಾಗುತ್ತೆ? ಊರಲ್ಲಿದ್ದಾಗ ಹೊತ್ತೇ ಸಾಕಾಗ್ತಾ ಇರಲಿಲ್ಲ, ಇಲ್ಲಿ ಹೊತ್ತು ಕಳಿಯೋದೇ ಕಷ್ಟ. ಅಕ್ಕಪಕ್ಕದ ಮನೆಯವರು 3 ಹೊತ್ತು ಬಾಗಿಲು ಹಾಕ್ಕೊಂಡು ಒಳಗೆ ಕೂತಿರ್ತಾರೆ. ಶ್ರೀಮಂತರ ಕಥೆಯೆಲ್ಲ ಹೀಗೆ ಅಂತ ಕಾಣುತ್ತೆ. ಮನೆ ತುಂಬ ಸಾಮಾನು, ಆದರೆ ಮನಸ್ಸು ಮಾತ್ರ ತುಂಬ ಖಾಲಿ. ಬರಲಿ ಇವತ್ತು.

0: ರಂಜನ್.
1: ಏಯ್ ಪ್ರಕಾಶ್,
0: ಆಯ್ತನೋ ನಿನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತಾ? ಎಂ ಡಿಗೆ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿದೆ.
1: ವೆರಿ ಗುಡ್.
0: ಅಂತೂ ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಅದಪ್ಪ. ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ನಾನು ಅಬ್ರಾಡ್ ಹೋಗೋದು, ಗ್ಯಾರಂಟಿ ಕಣೋ ವಿತ್ ಪ್ರಮೋಷನ್.
1: ಅದೆಲ್ಲ ಸರಿ ಕಣೋ. ಫ್ಯಾಮಿಲಿ ಹೇಗಿದೆ ನಿಂದು? ಬದುಕು ಸುಂದರವಾಗಿದೆಯಾ? ಲವ್, ನೀನು ಇವಾಗ ಸಿಗೋದೇ ಕಷ್ಟ. ಮೊದ್ದಿನಂಗಲ್ಲಪ್ಪ ನೀನು.
0: ಮನೆ ಪಾಡಿಗೆ ಮನೆ ಇದೆ ಕಣೋ, ಹೆಂಡಿಗೆ ಏನು ಕೊರತೆ ಇಲ್ಲ. ಎಲ್ಲ ಸಾಮಾನು ತಂದು ಮನೇಲಿ ಹಾಕಿದ್ದೀನಿ. ಅವಳು ಪಾಡ್ಗೆ ಅವಳು ಆರಾಮಿದ್ದಾಳೆ ಬಿಡು.
1: ಅಲ್ವೋ, ನೀನು ಮನೆಗೆ ಲೇಟಾಗಿ ಹೋಗ್ತೀಯ, ಯಾವಾಗ ಯಾವಾಗಲೋ ಎದ್ದು ಬರ್ತೀಯ. ಪ್ರಮೋಷನ್ನು, ಇನ್ಕ್ರಿಮೆಂಟು, ಅಬ್ರಾಡು ಅಂದ್ಕೊಂಡು ಕತ್ತೆ ಥರ ದುಡಿತಾ ಇದೀಯ. ಅಲ್ಲ, ಇದೆಲ್ಲರ ಮಧ್ಯೆ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗತ್ತೇನೋ ನಿನಗೆ, ಅದಕ್ಕೆ ಕೇಳಿದೆ.
0: ಕಣೋ, ನನಗೂ ಕೆಲವು ಸಲ ಹಾಗೆ ಅನಿಸುತ್ತೆ. ಕೆಲವನ್ನ ಪಡ್ಕೊಳ್ಳೋಕೆ ಹೋಗಿ ಕೆಲವನ್ನ ಕಳ್ಕೋತಾ ಇದ್ದೀವೇನೋ ಅಂತ ಅನ್ಸುತ್ತೆ. ನೋಡೋ, ಈ ಫಾಸ್ಟ್ ಯುಗದಲ್ಲಿ ಏನು ಮಾಡೋಕ್ಕಾಗತ್ತೆ? ರೇಸ್ಗೆ ಅಂತ ಬಿದ್ದಮೇಲೆ ಓಡ್ಲೇಬೇಕಣೋ. ಕೆಲವು ಸರ್ತಿ ಜಗಳ ಆಡ್ತಾಳೆ, ಅವಳಿಗೂ ಗೊತ್ತಾಗತ್ತೆ ಬಿಡು.
1: ಅದು ಸರಿಪ್ಪ, ಮದುವೆ ಆಗಿದ್ದಕ್ಕೆ ಪಾರ್ಟಿ ಗಿರ್ಟಿ ಏನು ಕೊಡದೆ ಬಿಡ್ವೇನೋ. ನಡಿ,
0: ಅದಕ್ಕೇನೋ ಬಾ, ಇವತ್ತೇ ಬಾ
1: ನಡಿ.
0: ನನಗೂ ಕೆಲಸ ಮಾಡಿ ಮಾಡಿ ತಲೆ ಕೆಟ್ಟೋಗ್ತೀನಿ.
1: ಫ್ಯಾಂಟಾಸ್ಟಿಕ್.
0: ಒಂದು ನಿಮಿಷ, ನನಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಹಾಯ್ ಸುಮಿ, ನೋಡು ನಾನು ಬರೋ ಲೇಟ್ ಆಗತ್ತೆ, ನೀನು ದಯವಿಟ್ಟು ನನಗೋಸ್ಕರ ಕಾಯ್ಬೇಡ. ಓಕೆ ಓಕೆ. ಹಾಯ್ ಸುಮಿ ಡಾರ್ಲಿಂಗ್, ಇವತ್ತು ಸ್ವಲ್ಪ ಲೇಟ್ ಆಯ್ತು, ಸಾರಿ.
2: ಪರವಾಗಿಲ್ಲ ಬಿಡಿ, ಊಟ
0: ಊಟ ಮಾಡಿಕೊಂಡೇ ಬಂದೆ ಚಿಮ್ಮ. ನೀನು ಮಾಡಲಿಲ್ವಾ?
2: ಓ, ಮಾಡ್ಕೊಂಡು ಬಂದ್ರಾ? ಪರವಾಗಿಲ್ಲ ಬಿಡಿ, ಲೇಟ್ ಆಯ್ತಲ್ಲ, ನಾಳೆ ಬೆಳಗ್ಗೆ ಬೇಗ ತಿಂಡಿ ಮಾಡಿಕೊಡ್ತೀನಿ.
0: ಓಕೆ, ಗುಡ್ ನೈಟ್. ಗುಡ್ ನೈಟ್ ಶ್ರೀನೋ, ಗುಡ್ ನೈಟ್.
2: ಇಷ್ಟು ದೊಡ್ಡ ಮನೆ, ಕಾರು, ಫ್ರಿಜ್ಜು, ಟಿವಿ, ಸುಂದರವಾದ ಗಂಡ, ಎಲ್ಲ ಇದ್ದು ನನ್ನ ಮನಸ್ಸು ಯಾಕೆ ಸರಿಗಿಲ್ಲ? ಅಣ್ಣ ಊರಲ್ಲಿ ಕುಡಿದ್ರೆ ಮರ್ಯಾದೆ ಹೋಗುತ್ತೆ, ನನ್ನ ಗಂಡ ಮರ್ಯಾದೆಗೋಸ್ಕರ ಕುಡಿತಾರೆ. ಛೇ, ಒಂದೂ ಅರ್ಥ ಆಗ್ತಾ ಇಲ್ಲ. ಹಳ್ಳಿಲಿ ಎಲ್ಲರ ಜೊತೆಗೆ ಕಷ್ಟ, ಸುಖ, ನಗು, ಅಳೋದು, ಸಿಟ್ಟು, ಪ್ರೀತಿ ಎಲ್ಲ ಹಂಚ್ಕೊಂಡು ಬೆಳೆದವಳಿಗೆ ಈ ಬಂಗ್ಲೆಲಿ ನೆಮ್ಮದಿ ಕಂಡ್ಕೊಳ್ಳೋಕ್ಕೆ ಯಾಕಾಗ್ತಾ ಇಲ್ಲ? ಅಮ್ಮ ಹೇಳ್ತಾ ಇದ್ಲು, ನೆಮ್ಮದಿ ಇದ್ರೆ ಹರ್ಕಲು ಚಾಪೆಲೂ ನಿದ್ದೆ ಬರುತ್ತೆ ಅಂತ. ಆದರೆ ಇಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಓ, ಅಮ್ಮಂಗೆ ಫೋನ್ ಮಾಡಿ ತುಂಬ ದಿನ ಆಗಿದೆ. ಬೆಳಗ್ಗೆ ಮಾಡ್ತೀನಿ, ಈಗ ಬೇಡ, ಆಗಲೇ 12:30 ಆಗಿದೆ.

0: ஹலோ
1: ஹலோ சுமதி, நான் கருமா.
0: ஓ மாமா, ಹೆಂಗಿದ್ದೀರಿ ಮಾವಾ? ಏನು ಅಪರೂಪಕ್ಕೆ ಫೋನ್ ಮಾಡಿದ್ದೀರಿ? ಈಗ ನೆನಪಾಗಲ್ಲ ನಿಮ್ಮ ಸೊಸೆ? ಅಮ್ಮನೂ ಫೋನ್ ಮಾಡ್ತಾ ಇಲ್ಲ. ನಾನೇ ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಅಮ್ಮನಿಗೆ ಫೋನ್ ಮಾಡೋಣ ಅಂದ್ಕೊಂಡಿದ್ದೆ.
1: ಸುಮತಿ, ಸುಮತಿ.
0: ಯಾಕೆ ಮಾಮ, ಏನಾಯಿತು? ಯಾಕೋ ಒಂಥರ ಕೇಳಿಸ್ತಾ ಇದೆ ನಿಮ್ಮ ಧ್ವನಿ.
1: ಸುಮತಿ, ಧೈರ್ಯ ತಗೊಳಮ್ಮ, ಧೈರ್ಯ ತಗೋ. ನಿಮ್ಮ ತಾಯಿ ಸುನಂದ ನಮ್ಮನ್ನೆಲ್ಲ ಬಿಟ್ಟುಕೊಟ್ಟೋದ್ಲಮ್ಮ.
0: ಅಯ್ಯೋ ದೇವ್ರೆ, ಏನ್ ಹೇಳ್ತಾ ಇದ್ದೀರಿ ಮಾವ? ಅಯ್ಯೋ ಅಯ್ಯೋ,
1: ಧೈರ್ಯ ತಗೊಳಮ್ಮ, ಧೈರ್ಯ ತಗೋ. ನೋಡಮ್ಮ, ಪ್ರಕಾಶನ್ ಕರ್ಕೊಂಡು ತಕ್ಷಣ ಬಂದ್ಬಿಡು. ನೀ ಧೈರ್ಯ ತಗೊಳಮ್ಮ, ಆಗೋದನ್ನ ತಪ್ಸಕ್ಕಾಗುತ್ತೇನಮ್ಮ ಹೇಳು.
0: ಅಯ್ಯೋ ಅಮ್ಮ, ಅಮ್ಮ.
2: ಹಲೋ, ಹಾಯ್ ಚಿನ್ನು. ಏನು ಇದ್ದಕ್ಕಿದ್ದಂಗೆ ಫೋನ್ ಮಾಡ್ಬಿಟ್ಟಿದ್ಯಾ?
0: ಹಲೋ, ಕೂಡ್ಲೆ ಮನೆಗೆ ಬನ್ರಿ, ಬೇಗ ಊರಿಗೆ ಹೋಗ್ಬೇಕು. ನಮ್ಮಮ್ಮ ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು.
3: ಓ ಗಾಡ್, ಯಾವಾಗಂತೆ?
0: ಇವತ್ತಿನ ಬೆಳಗಿನ ಜಾವರಿ, ಬೇಗ ಬನ್ರಿ, ಹೋಗೋಣ.
3: ಧೈರ್ಯ ಧೈರ್ಯ ತಂದ್ಕೊ ಚಿನ್ನು. ನೋಡು, ನನಗೆ ಈಗ ಬರೋದಕ್ಕಾಗಲ್ಲ. ನಾನು ಇವಾಗ ಒಂದು ಅರ್ಜೆಂಟ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ನನ್ನ ಬಾಸ್ ಬೇರೆ ಬಂದಿದ್ದಾರೆ. ನಾನು ಮೀಟಿಂಗ್ ಮುಗಿದ ತಕ್ಷಣ ಬರ್ತೀನಿ. ಆಮೇಲೆ ಇಬ್ಬರು ಒಟ್ಟಿಗೆ ಹೋಗೋಣ. ಗಾಬರಿ ಆಗ್ಬೇಡ ಚಿನ್ನು, ಟೇಕ್ ಕೇರ್.
0: ಅಯ್ಯೋ ದೇವ್ರೆ, ನನಗೆ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ರೀ. ಬೇಗ ಬಂದ್ಬಿಡ್ರಿ, ಅವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಬೇಗ ಬನ್ನಿ.
1: ಬಂದೆ ನಮ್ಮ ಸುಮತಿ, ಬಾ ನೋಡಮ್ಮ, ಇನ್ನೆಲ್ಲ ನಿಮ್ಮಮ್ಮ. ಸುಮತಿ, ನಾವು ತುಂಬ ಹೊತ್ತು ಕಾದ್ವಿ ನಿನಗೋಸ್ಕರ. ನೋಡಮ್ಮ, ಜಾಸ್ತಿ ಹೊತ್ತು ಹೆಣ ಇಡಬಾರ್ದು ಅಂತ ಹೇಳಿದ್ರು. ಹೇಗಿದ್ರು ಮಗ ಇದ್ದಲ್ಲಮ್ಮ, ಮುಗಿಸ್ಬಿಟ್ಟು.
0: ಅಯ್ಯೋ ಅಣ್ಣ, ಅಮ್ಮ ಸತ್ತ ಜಾಗಕ್ಕಾದ್ರೂ ಹೋಗೋಣ ಅಣ್ಣ.
4: ನೋಡಮ್ಮ, ಚೆನ್ನಾಗಿ ನೋಡು, ಈ ಬೂದಿ ನಿನ್ನೆ ತನಕ ನಮ್ಮ ಅಮ್ಮ ಆಗಿತ್ತು. ಸುಮತಿಯಲ್ಲಿ ಸುಮತಿಯಲ್ಲಿ ಅಂತ ಕೇಳ್ತಾ ಇತ್ತ. ಈಗ ಇಡೀ ಬೂದಿ ಆಗಿದ್ದಾಳೆ. ನಿನ್ ಗಂಡ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ? ಈ ಬೂದಿನ ಕಂಪ್ಯೂಟರ್ನಲ್ಲಿ ಇಟ್ಬಿಟ್ಟು ಅಮ್ಮ ಬರ್ತಾಳ ನೋಡು.
1: ಸುಮತಿ, ಸಮಾಧಾನ ಮಾಡ್ಕೋ. ಸುಮತಿ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ.

ಸುಮತಿ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೀಯಮ್ಮ? ನೋಡು, ಅಮ್ಮನ ಎಲ್ಲ ಕೆಲಸ ಮುಗೀತು, ಊರಿಗೆ ಹೋಗೋಣ ಬಾ. ನನಗೆ ಗೊತ್ತಮ್ಮ, ನಿನ್ನಿಂದ ನಿಮ್ಮ ಅಮ್ಮನ

0: ಮರೆಯೋಕ್ಕೆ ಆಗಲ್ಲ ಅಂತ. ಆದರೆ ಸತ್ತೋರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋಕ್ಕಾಗತ್ತಾ? ಬದುಕಿರೋರ ಬದುಕು ನಡೀಬೇಕಲ್ಲ ಸುಮತಿ. ನೋಡು, ಮನೆಗೆ ಬೀಗ ಹಾಕ್ಕೊಂಡು ಬಂದಿದ್ದೀನಿ, ಕೆಲಸಕ್ಕೆ ರಜಾ ಹಾಕಿದ್ದೀನಿ, ಅಬ್ರಾಡಿಗೆ ಬೇರೆ ಹೋಗಬೇಕು, ಎಷ್ಟೊಂದು ಕೆಲಸ ಬಿದ್ದಿದೆ. ನಡೀಮ್ಮ ನಡಿ, ಹೋಗೋಣ ಬಾ.
1: ರೀ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು.
0: ಇದೇನು ಚಿನ್ನ, ಹೊಸದಾಗಿ ಮಾತಾಡ್ತಾ ಇದೀಯಾ? ಹೇಳು.
1: ಆ ತೆಂಗಿನ ಮರ ನೋಡಿ, ಎಷ್ಟು ಎತ್ತರಕ್ಕೆ ಬೆಳೆದ್ರು ಅದ್ರ ಬುಡ ನೆಲದಲ್ಲೇ ಇದೆ. ನನಗನ್ಸುತ್ತೆ ನೀವು ತುಂಬ ಎತ್ತರಕ್ಕೆ ಬೆಳಿಬೇಕಾದವರು. ಹೊರದೇಶಕ್ಕೋ ಎಲ್ಲಿಗೋ ಹೋಗಿ, ನಾನು ನಿಮ್ಮಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಈ ಹಳ್ಳಿಲಿ ಹುಟ್ಟು ಬೆಳೆದವಳು. ನನಗೆ ಜಗಳ ಆಡೋರು ಬೇಕು, ಪ್ರೀತಿ ಮಾಡೋರು ಬೇಕು, ಸಾಲ ಕೊಟ್ಟೋರು ಬೇಕು. ಅಮ್ಮ ಬದುಕಿದ್ದಾಗ ಒಂದು ಮಾತು ಹೇಳ್ತಾ ಇದ್ಲು, ಬದುಕಲ್ಲಿ ದೊಡ್ಡ ಖುಷಿ ಅಂತಿಲ್ಲ, ಸಣ್ಣ ಸಣ್ಣ ಖುಷಿಗಳಿಂದ ಬದುಕು ಕಟ್ಕೋತಾ ಹೋಗಬೇಕು. ಇಲ್ಲಿ ಹಳ್ಳಿ ಬದುಕಿಗೆ ಜೀವಂತಿಕೆ ಇದೆ. ಆದರೆ ಆದರೆ ನಿಮ್ಮ ಸಿಟಿ ಬದುಕಲ್ಲಿ ದೊಡ್ಡ ಮನೆ, ಟಿವಿ, ಫ್ರಿಜ್ಜು, ಕಾರು ಎಲ್ಲ ಇದ್ದರೂ ಅಲ್ಲಿ ಜೀವಂತಿಕೆ ಇಲ್ಲ. ನಿಮಗೆ ಕೆಲಸ, ಇನ್ಕ್ರಿಮೆಂಟು, ಬಾಸು, ಸಂಬಳ, ಅದ್ರ ಮಧ್ಯೆ ಪುರ್ಸೊತ್ತಾದರೆ ಹೆಂಡತಿ. ನಿಜ ಹೇಳಬೇಕು ಅಂದರೆ ಖುಷಿ, ದುಃಖ, ಸಂತೋಷ, ಬೇಸರ ಯಾವುದನ್ನು ಹಂಚ್ಕೊಳ್ಳೋಕ್ಕೆ ಯಾರೂ ಇಲ್ಲ.
0: ಚಿನ್ನ, ಏನು ಮಾತಾಡ್ತಾ ಇದೆಯಾ? ನನಗೊಂದೂ ಅರ್ಥ ಆಗ್ತಾ ಇಲ್ಲ. ನೋಡು, ಬದುಕನ್ನು ಒಂದು ಚಾಲೆಂಜಾಗಿ ತಗೋಬೇಕು ಚಿನ್ನ.
1: ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ. ನೀವಂತೂ ಇನ್ನೊಂದು ವಾರದಲ್ಲಿ ಹೊರದೇಶಕ್ಕೆ ಹೋಗೋರು. ಆ ದೊಡ್ಡ ಮನೇಲಿ ಟಿವಿ ಜೊತೆ ಟಿವಿ ಆಗಿ, ಫ್ರಿಜ್ ಜೊತೆ ಫ್ರಿಜ್ ಆಗಿ, ಒಂದು ಕಮಾಡಿಟಿ ಆಗಿರೋಕ್ಕೆ ಇಷ್ಟಪಡಲ್ಲ ನಾನು. ನನ್ನ ಅಣ್ಣ ಕುಡುಕ ಅಲ್ಲ. ಅಮ್ಮ ಸತ್ತಿದ್ದಕ್ಕೆ ನಾನು ಬರದೇ ಇರೋವಾಗ ಆಘಾತದಿಂದ ಮತ್ತೆ ಕುಡಿಯೋಕ್ಕೆ ಶುರು ಮಾಡ್ದ. ನಾನು ಸಂಬಂಧವನ್ನು ಜೀವಂತಿಕೆಯಾಗಿ ನೋಡೋದಕ್ಕೆ ಇಷ್ಟಪಡ್ತೀನ್ರಿ, ಮೆಕ್ಯಾನಿಕಲ್ ಆಗಲ್ಲ. ನೀವು ಬೆಳೆಯೋಕೆ ಇಷ್ಟಪಡೋರು ಬೆಳೀರಿ, ನಾನು ನಿಮ್ಮ ಬುಡವಾಗಿ ಇಲ್ಲೇ ಇರ್ತೀನಿ. ಅಮ್ಮ ಸತ್ತಾಗ ನಿಮಗೆ ಮೀಟಿಂಗ್ ಇತ್ತು, ಅಮ್ಮನ ಮುಖನೂ ನೋಡೋಕ್ಕಾಗಲಿಲ್ಲ. ಅಣ್ಣನಿಗೆ ಆಸರೆಯಾಗಿ, ನಿಮ್ಮ ಹೆಂಡತಿಯಾಗಿ ನಾನು ಈ ಹಳ್ಳಿಲೇ ಇರ್ತೀನಿ ರೀ.
0: ಸುಮತಿ, ಸುಮತಿ, ಎಲ್ಲೋಗ್ತಾ ಇದೆಯಮ್ಮ, ಎಲ್ಲೋಗ್ತಾ ಇದೆಯಾ?
1: ನೀವು ಹೊರಡಿ ಚಿನ್ನು, ನೀವು ಹೊರಡಿ. ನಿಮಗೆ ಯಾವಾಗ ನನ್ನ ನೋಡಬೇಕು ಅನ್ಸತ್ತೋ ಬನ್ನಿ, ನಾನು ನಿಮ್ಮ ಹೆಂಡತಿಯಾಗಿ ನಿಮ್ಮನ್ನೇ ಕಾಯ್ತಾ ಇರ್ತೀನಿ. ಹ್ಞೂ, ನೀವು ಹೊರಡಿ.
2: ಬೇರು ನಾಟಕ ಕೇಳಿದಿರಿ. ರಚನೆ ಕೃಷ್ಣಮೂರ್ತಿ ಕವತಾರ್. ಭಾಗವಹಿಸಿದವರು ಸುನಂದ, ವಸುಂಧರಾ ಶ್ರೀಧರ್, ಸುಮತಿ, ಸೌಮ್ಯ, ಪ್ರವೀಣ್ ಕುಮಾರ್, ಮಾವ ಟಿ ಆರ್ ಹರಿಶಂಕರ್ ತಾಳ್ಯ, ಪ್ರಕಾಶ್ ಟಿ ಅಚ್ಯುತರಾವ್ ಪದಕಿ, ಅಣ್ಣ ಹಾಗೂ ರಂಜನ್ ಸುಬ್ರಾಯ ಜಿ ಭಟ್. ಸಹಕಾರ ಎಸ್ ಆರ್ ಭಟ್. ನಿರ್ಮಾಣ ಉಮೇಶ್ ಎಸ್ ಎಸ್.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 10:30:54. ಇನ್ನು ಮುಂದೆ ಕೇಳಲಿದ್ದೀರಿ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲ ಹಾಡು. ಅನುಭವ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವ ಈ ಹಾಡು. ಸಾಹಿತ್ಯ ಅನಾಮಿಕ, ಸಂಗೀತ ಸಂಯೋಜನೆ ಎಲ್ ವೈದ್ಯನಾಥನ್.

ಇನ್ನೊಂದು ಕೇಳಿ ಅಂತ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಆಡಿರುವ ಈ ಹಾಡನ್ನು ಸಾಹಿತ್ಯ ಗೀತಪ್ರಿಯ, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಕಾರ್ಯಕ್ರಮದ ಮುಂದಿನ ಹಾಡು ಅಂಜದ ಗಂಡು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ ಅವರು ಹಾಡಿರುವ ಈ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಹಂಸಲೇಖ.

ಪಾವನಗಂಗಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆ. ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಅನಂತನಾಗ್, ಶಂಕರ್ ನಾಗ್ ಹಾಗೂ ಡಿ ಪ್ರಭಾಕರ್ ರಾವ್ ಅವರು. ಸಾಹಿತ್ಯ ಟಿ ಎನ್ ನರಸಿಂಹ, ಸಂಗೀತ ಸಂಯೋಜನೆ ಪ್ರಭಾಕರ್ ಬದ್ರಿ, ಚಿತ್ರ ಮಿಂಚಿನ ಓಟ.

ಇಂದಿನ ಕಾರ್ಯಕ್ರಮದ ಕಡೆಯ ಹಾಡು ಮಿಡಿದ ಶ್ರುತಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಹಾಡು. ಸಾಹಿತ್ಯ ಗೀತಪ್ರಿಯ, ಸಂಗೀತ ಉಪೇಂದ್ರ ಕುಮಾರ್.

ಇದುವರೆಗೂ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 11:18. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ: ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ. ಪ್ರೊಫೆಸರ್ ಶಹಸೀನಾ ಬೇಗಂ ಅವರಿಂದ ಮೊಹರಂ ಕಡೆಯ ದಿನದ ಬಗ್ಗೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಜ್ಞಾನ ಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಫ್ಥಲ್ಮಾಲಜಿ ಬೆಂಗಳೂರು. ಪ್ರಸ್ತುತಿ ಟಿಎಸ್ ಗೋಪಾಲ್. ಸೇವಾ ವಾಹಿನಿ 7:30, 7:45, 8:30 ಹಾಗೂ ಬೆಳಿಗ್ಗೆ 9:35 ಚಿತ್ರಗೀತೆಗಳು. 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಸ್ವಾಮಿ ವಿವೇಕಾನಂದ ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಗಾಂಧಿ ಸ್ಮೃತಿ 9:30. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸ್ಮಿತಾ ಶ್ರೀಕಿರಣ್ ಅವರ ಕೊಳಲು ವಾದನ. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ. ಪ್ರಸ್ತುತಿ ಆಹಿರಿಪುಟ್ಟಿ. 12:05 ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. ಇದು ಆಕಾಶವಾಣಿ.

ಹಾಸನ ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35 ಎನ್ ಹೇಮಾ ಅವರಿಂದ, 12:45 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಬಾನುಲಿ ಸರಣಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಭಾವಗೀತೆಗಳು 1:20 ಸಂಧ್ಯಾ ಎಂಎ ಅವರಿಂದ, 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು, 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಫೆಬಾ ಇಂಡಿಯಾ, 2:55 ಸಿರಿಗನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಂಎಸ್ ಆನಂದ್ ಮತ್ತು ತಂಡದವರಿಂದ ನಾಗಸ್ವರವಾದನ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ, 4:00 ಮಹಿಳಾ ರಂಗ ನಾಟಕ ಬಂಗಾರದೊಡವೆ ಬೇಕೆ ನೀರೆ ರಚನೆ ಗಾಯತ್ರಿ ಚಂದ್ರಶೇಖರ್ ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ, 4:30 ವೃತ್ತಿ ಮಾರ್ಗದರ್ಶನ ಆರ್ಕಿಟೆಕ್ಚರ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿರುವ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳ ಕುರಿತು ಆರ್ಕಿಟೆಕ್ಟ್ ಹಾಗೂ ಅರ್ಬನ್ ಪ್ಲಾನರ್ ಆದ ಪದ್ಮಶ್ರೀ ಅರಸ್ ಅವರೊಂದಿಗೆ ಮಾತುಕತೆ ಭಾಗವಹಿಸುತ್ತಾರೆ ಅರ್ಚನಾ ಉಡುಪ. 5:45 ಮನೋಚಿಂತನ ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್ ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. 6:10 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, 6:30 ಅವಲೋಕನ, 6:50 ಕೃಷಿ ರಂಗದಲ್ಲಿ ಕೃಷಿ ಮಾರಾಟ ರಂಗ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧೀನ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ, ಹೊಸ ತಲೆಮಾರಿನ ಮಹಿಳಾ ಕಾವ್ಯ ವಸ್ತು ವೈವಿಧ್ಯ ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ಚಂದ್ರನಾಯಕ್. 8:00 ಸಂಧ್ಯಾರಾಗ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಬಿಪಿ ಬಾಲಚಂದ್ರ ಅರಸ್ ಅವರೊಂದಿಗೆ ಮಾತುಕತೆ ಪ್ರಸ್ತುತಿ ಜಿಎನ್ ಮಂಜುನಾಥ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಲಲಿತಾ ಮತ್ತು ಹರಿಪ್ರಿಯ ಅವರ ಇವುಗಳ ಹಾಡುಗಾರಿಕೆ. 10:00 ತತ್ವಸಂಚಾರ ಜನಪದ ಗಾಯಕರ ತತ್ವಗಾಯನ ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಹಳೆಬೀಡು ಗ್ರಾಮದ ಭಾರತಿ ಮತ್ತು ಸಂಗಡಿಗರು. ರಾತ್ರಿ 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು.